ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಜ್ FM ಕಂಪನಾಂಕಗಳು. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 6ನೇ ತಾರೀಕು ಗುರುವಾರ, ಸಮಯ 5:58:25. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ನಲ್ಮೆಯ ಕೇಳುಗರಿಗೆಲ್ಲ ರೇವಣಸಿದ್ಧ ಮಾಡುವ ನಮಸ್ಕಾರಗಳು. ಎಲ್ಲ ಕೇಳುಗರಿಗೂ ಶುಭ ಮುಂಜಾವು. ಹಾಗೂ ಬೆಳಗಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ.

ಈಗ ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಈ ನಂತರ ಅಂದರೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮವೊಂದನ್ನು, 6:30 ಚಿಂತನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ, 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ ಕಾರ್ಯಕ್ರಮ, 7:00 ನಮ್ಮ ನಿಲಯದಿಂದ ಭಾವಗೀತೆಗಳು, 7:15 ಭಾವಗೀತೆಗಳು, 7:45 9:30 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕಾನೂನು ಮತ್ತು ನ್ಯಾಯ ಸಚಿವಾಲಯ, ನ್ಯಾಯ ಇಲಾಖೆ, ಭಾರತ ಸರ್ಕಾರ. 9:00 ಚಿಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. ಇನ್ನು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ.

ಕ್ಕೆ 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ನಡೆಸುವರು ಪಿಎಂ ಜಗದೀಶ್ ಮತ್ತು ಪಂಕಜ್ ಡಿ ಕುಡ್ತಕರ್. 2:40 ಸ್ನೇಹ ಭಾರತಿ ಕಾರ್ಯಕ್ರಮದಲ್ಲಿ ಉರ್ದು ಕಾರ್ಯಕ್ರಮ, ಪ್ರಸ್ತುತಿ ನಿಖಿತ್ ಮತ್ತು ಜರಿನ್ ನೋಸಾ. ಇನ್ನು ನಿಲಯದ ಸಂಜೆ ಪ್ರಸಾರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ಸವಿಗಾನ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಚಜುರಿಟ್ಟಿ ಚೌಳಿಕಾಯಿ, ನಂತರ ನೈತಿಕತೆ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಪ್ರಾಯೋಜಿತ ಕಿಸಾನ್ವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದಿನ ವಿಷಯ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳು. ಡಾಕ್ಟರ್ ಆನಂದ್ ಎಂಆರ್ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. 7:20 ಜನಪದ ಸಂಗೀತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳು. 9:15 ಭಾವಗೀತೆಗಳು. 9:30 ಕನ್ನಡ ಭಾರತಿ. 10:00 ಸಂಸತ್ತಿನ ಇಂದಿನ ಪ್ರಶ್ನೋತ್ತರ ವೇಳೆಯ ಧ್ವನಿ ಮುದ್ರಣ ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗಳು ಪ್ರಮುಖ ಕಾರ್ಯಕ್ರಮಗಳು.

ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳು. ಈಗ ಸಮಯ 6:05 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಈಗ ಡಾಕ್ಟರ್ ವೇದವ್ಯಾಸಿ ಜೋಶಿಯವರ ರಚನೆ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ.
1: ಆಕಾಶವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
2: ವಿದ್ಯೆ ಮತ್ತು ಜ್ಞಾನ ಎರಡು ಪದಗಳು ಒಂದು ಪಯಣ. ಮನುಷ್ಯ ತಿಳಿಯುವ ಮೊದಲು ಕೇಳ್ತಾನೆ, ಕೇಳುವ ಮೊದಲು ನೋಡ್ತಾನೆ, ನೋಡುವ ಮೊದಲು ಬದುಕ್ತಾನೆ. ಈ ಮೂರೂ ಹಂತಗಳಲ್ಲಿ ಮೊದಲನೆಯದು ವಿದ್ಯೆ, ಕೊನೆಯದು ಜ್ಞಾನ. ವಿದ್ಯೆ ಹೊರಗಿನಿಂದ ಬರುತ್ತೆ, ಜ್ಞಾನ ಒಳಗಿನಿಂದ ಅರಳುತ್ತೆ. ಪುಸ್ತಕ ಓದಿದರೆ ವಿದ್ಯೆ ಸಿಗುತ್ತೆ, ಬದುಕನ್ನು ಓದಿದರೆ ಜ್ಞಾನ ಸಿಗುತ್ತೆ. ಡಿವಿಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುವ ಮಾತು ಕೇವಲ ಸಾಹಿತ್ಯ ಅಲ್ಲ, ಅದು ಜೀವನದ ಸತ್ಯ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಮಸ್ತಕದಿ ದೊರೆತರಿವು ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದೆಂದಿಲ್ಲವೋ ಮಂಕುತಿಮ್ಮ. ಪುಸ್ತಕವು ವಸ್ತುವಿನ ಪರಿಚಯ ಮಾಡಿಕೊಡುತ್ತೆ, ಆದರೆ ವಸ್ತುವಿನ ಸಾಕ್ಷಾತ್ಕಾರವನ್ನು ಕೊಡೋದು ಅನುಭವ. ಶಾಸ್ತ್ರವು ದಿಕ್ಕನ್ನು ತೋರುತ್ತೆ, ಅನುಭವವು ಗಮ್ಯವನ್ನು ತೋರುತ್ತೆ. ಆದ್ರಿಂದನೇ ವಿದ್ಯೆ ಅಂದರೆ ಮಾಹಿತಿ, ಜ್ಞಾನ ಅಂದರೆ ಪರಿವರ್ತನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಜ್ಞಾನವನ್ನು ಅಗ್ನಿಗೆ ಹೋಲಿಸ್ತಾನೆ. ಯಥೈದಾಂಸಿ ಸಮಿಡದೋಗ್ನಿರ್ಭಸ್ಮ ಸಾತ್ಕುರುತೇರ್ಜುನ, ಜ್ಞಾನಾಗ್ನಿ ಸರ್ವಕಾರ್ಮಾಣಿ ಭಸ್ಮ ಸಾತ್ಕುರುತೆ ತಥಾ. ಬೆಂಕಿ ಕಟ್ಟಿಗೆಯನ್ನು ಸುಡೋದಿಲ್ಲ, ಅದರೊಳಗೆ ಇರುವಂಥ ಅನಗತ್ಯವನ್ನು ಭಸ್ಮ ಮಾಡಿ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಹಾಗೆಯೇ ಜ್ಞಾನ ಕೂಡ ನಮ್ಮ ಅಜ್ಞಾನ, ಅಹಂಕಾರ, ಮೂಢನಂಬಿಕೆ ಮತ್ತು ಅಂಧಾನುಕರಣವನ್ನು ಕರಗಿಸುತ್ತೆ. ಅದರಿಂದ ಜ್ಞಾನ ಅನ್ನೋದು ಕೇವಲ ತಿಳುವಳಿಕೆ ಅಲ್ಲ, ಅದು ಒಳಗಿನ ಶುದ್ಧೀಕರಣ. ಈ ಸತ್ಯವನ್ನು ನಾವು ಜೀವನದಲ್ಲಿ ಕಾಣ್ತೀವಿ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿತ ಕೃಷಿ ಶಾಸ್ತ್ರ ವಿದ್ಯೆ, ಆದರೆ ಮಣ್ಣಿನ ವಾಸನೆಯನ್ನು ಗ್ರಹಿಸಿ ಮಳೆಯ ಹೆಜ್ಜೆಯನ್ನು ಊಹಿಸುವ ರೈತನ ಅನುಭವ ಜ್ಞಾನ. ಅಡುಗೆಯ ಪುಸ್ತಕದಲ್ಲಿ ಎಲ್ಲ ಬರೆದಿರುತ್ತೆ, ಆದರೆ ಉಪ್ಪು ಯಾವಾಗ ಹಾಕಬೇಕು, ಉರಿ ಯಾವಾಗ ಕಡಿಮೆ ಮಾಡಬೇಕು, ಯಾವ ಪದಾರ್ಥಕ್ಕೆ ಎಷ್ಟು ತಾಳ್ಮೆ ಕೊಡಬೇಕು ಅನ್ನೋದು ಪುಸ್ತಕದಲ್ಲಿ ಇರಲ್ಲ, ಅದು ಅನುಭವದಲ್ಲಿರುತ್ತೆ, ಅದೇ ಜ್ಞಾನ. ಚಾಲನಾ ನಿಯಮಗಳನ್ನು ಓದುವುದು ವಿದ್ಯೆ. ಎದುರಿಗೆ ಮಗು ಒಂದು ಓಡ್ ಬಂದಾಗ ಕ್ಷಣಾರ್ಧದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಜ್ಞಾನ. ಇಂದು ಜಗತ್ತು ವಿದ್ಯೆಯನ್ನ ಅಳೆಯುತ್ತೆ. ಅಂಕಗಳಿಂದ, ಪದವಿಗಳಿಂದ, ಪ್ರಮಾಣ ಪತ್ರಗಳಿಂದ ಮನುಷ್ಯನ ಮೌಲ್ಯವನ್ನು ನಿರ್ಧರಿಸುತ್ತೆ. ಆದರೆ ಜೀವನವು ಜ್ಞಾನವನ್ನು ಮಾತ್ರ

0: ಕೊಳ್ಳುತ್ತೆ. ಬದುಕು ಪ್ರಮಾಣ ಪತ್ರವನ್ನ ನೋಡಲ್ಲ, ಪ್ರಜ್ಞೆಯನ್ನು ನೋಡುತ್ತೆ. ಉಪನಿಷತ್ ಹೇಳುತ್ತೆ, ವಿದ್ಯೆ ನಮ್ಮನ್ನ ಹೊರ ಜಗತ್ತಿನ ಕಡೆಗೆ ಕರೆದೊಯ್ಯುತ್ತೆ, ಜ್ಞಾನ ನಮ್ಮನ್ನ ನಮ್ಮೊಳಗಿನ ಜಗತ್ತಿನ ಕಡೆಗೆ ಕರೆದೊಯ್ಯುತ್ತೆ. ಒಂದು ಜೀವನವನ್ನ ಸಂಪಾದಿಸೋದಕ್ಕೆ ಕಲಿಯುತ್ತೆ, ಮತ್ತೊಂದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಕಲಿಸುತ್ತೆ. ಇಂದು ಜಗತ್ತು ಪದವಿಗಳನ್ನ ಕೇಳುತ್ತೆ, ಆದರೆ ಜೀವನ ಜ್ಞಾನವನ್ನ ಬಿಡುತ್ತೆ. ವಿದ್ಯೆ ನಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯಬಹುದು, ಆದರೆ ಜ್ಞಾನ ಮಾತ್ರ ಸಾರ್ಥಕತೆಯ ಕಡೆಗೆ ಕರೆದೊಯ್ಯುತ್ತೆ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದಾಗ, ದುಡಿಯುವುದರ ಮೂಲಕ ಅನುಭವವನ್ನು ಸಂಪಾದಿಸು, ಅನುಭವದ ಮೂಲಕ ಜ್ಞಾನವನ್ನು ಸಂಪಾದಿಸು ಅಂತ ಸೂಚಿಸಿದ್ದಾರೆ. ಹೀಗಾಗಿ ವಿದ್ಯೆ ಮತ್ತು ಜ್ಞಾನ ಶತ್ರುಗಳಲ್ಲ, ಅವು ಒಂದೇ ನದಿಯ ಎರಡು ದಡಗಳು. ಒಂದು ಇಲ್ಲದೆ ಇನ್ನೊಂದು ಪೂರ್ಣ ಆಗೋದಿಲ್ಲ. ಆದರೆ ನದಿಯ ಸೌಂದರ್ಯ ದಡದಲ್ಲಲ್ಲ, ಹರಿವಿನಲ್ಲಿದೆ. ಹಾಗೆಯೇ ಜೀವನದ ಸೌಂದರ್ಯ ವಿದ್ಯೆಯಲ್ಲಲ್ಲ, ವಿದ್ಯೆ ಜ್ಞಾನವಾಗಿ ಹರಿಯುವ ಕ್ಷಣದಲ್ಲಿದೆ. ವಿದ್ಯೆ ಕಣ್ಣನ್ನು ತೆರೆಸುತ್ತೆ, ಜ್ಞಾನ ದೃಷ್ಟಿಯನ್ನು ಕೊಡುತ್ತೆ. ವಿದ್ಯೆ ಉತ್ತರಗಳನ್ನು ನೀಡುತ್ತೆ, ಜ್ಞಾನ ಪ್ರಶ್ನೆಗಳನ್ನು ಹುಟ್ಟಿಸತ್ತೆ. ವಿದ್ಯೆ ಬದುಕನ್ನು ಕಲಿಸುತ್ತೆ, ಜ್ಞಾನ ಯಾಕೆ ಬದುಕಬೇಕು ಅನ್ನೋದನ್ನು ಅರಿವು ಮಾಡುತ್ತೆ. ಅದರಿಂದ ನಮ್ಮ ಜೀವನದ ಗುರಿ ವಿದ್ಯಾವಂತರಾಗುವುದಷ್ಟೇ ಅಲ್ಲ, ಜ್ಞಾನವಂತರಾಗುವುದಕ್ಕೆ ಕೂಡ ಆಗಿರಬೇಕು. ಏಕೆಂದರೆ ವಿದ್ಯೆ ಮನುಷ್ಯನನ್ನು ಯಶಸ್ವಿ ಮಾಡುತ್ತೆ, ಆದರೆ ಜ್ಞಾನ ಮನುಷ್ಯನನ್ನು ಸಾರ್ಥಕನನ್ನಾಗಿ ಮಾಡುತ್ತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
3: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
2: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
4: ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ರೈತರಿಗೆ ಸಲಹೆಗಳು.
5: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಕ್ಯಾಲ್ಸಿಯಂ ಕೊರತೆ ಆಯಿತು ಅಂತಂದ್ರೆ ಗಿಡಗಳ ತುದಿಗಳು ಒಣಗ್ತಾವ, ಮೊಗ್ಗುಗಳು ಮತ್ತು ಹಣ್ಣುಗಳು ಸತ್ವ ಕಳೆದುಕೊಂಡು ಒಣಗ್ತಾವ, ಬೇರುಗಳು ಮತ್ತು ಕಾಂಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ, ಹೊಸ ಎಲೆಗಳ ತುದಿಗಳು ಮುದುಡ್ತಾವ, ಎಲೆಗಳ ತಳಭಾಗದೊಳಗೆ ಕೆಂಪು ಕಲೆಗಳು ಕಾಣಿಸಿಕೊಳ್ತಾವ. ಕೊರತೆಯ ಲಕ್ಷಣ ಕಂಡು ಬಂತು ಅಂತಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನು ಉಪಯೋಗ ಮಾಡಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿಗೆ ಸುಣ್ಣ ಬೆರೆಸುವುದು ಸೂಕ್ತ. ಸಾಮಾನ್ಯವಾಗಿ ಟೊಮ್ಯಾಟೊ, ಮಾವು, ಮೋಸಂಬಿ, ದ್ರಾಕ್ಷಿ ಬೆಳೆಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಕಂಡುಬರ್ತದೆ. ಮ್ಯಾಗ್ನೀಷಿಯಂ ಕೊರತೆ ಆಯಿತು ಅಂತಂದ್ರೆ ಎಲೆಗಳ ನಾಳಗಳು ಹಸಿರಾಗ್ತಾವ, ಆದರೆ ಅವುಗಳ ನಡುವಿನ ಭಾಗ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಎಲೆಗಳು ಸಣ್ಣವಾಗಿ ಅಶಕ್ತವಾಗಿ ಜಲ್ದಿ ಉದುರ್ತವೆ. 5-10 kg ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ನೀರಿನೊಳಗೆ ಕರಗಿಸಿ 1 ಹೆಕ್ಟೇರ್ ಪ್ರದೇಶಕ್ಕೆ ಸಿಂಪರಣೆ ಮಾಡಬೇಕು. ದ್ರಾಕ್ಷಿ, ಟೊಮ್ಯಾಟೊ, ಬಾಳೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕೊರತೆಯ ಲಕ್ಷಣಗಳು ಕಂಡುಬರ್ತವೆ. ಪೊಟ್ಯಾಶ್ ಕೊರತೆ ಆಯಿತು ಅಂತಂದ್ರೆ ಹಳೆಯ ಎಲೆಗಳ ತುದಿಗಳು ಮತ್ತು ಅಂಚು ಕಂದು ಬಣ್ಣಕ್ಕೆ ತಿರುಗ್ತವೆ. ಗಿಡಗಳ ತುದಿಗಳು ತೂಗಾಡುವ ಹಂಗ ಕಾಣಿಸ್ತವೆ. ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಕಾಳುಗಳು ಚಲೋತ್ನೆಗೆ ಬೆಳೆಯುವುದಿಲ್ಲ. ಕೀಟಗಳು ಮತ್ತು ರೋಗಗಳು ಕಾಣಿಸಿಕೊಳ್ತವೆ. ಕಡಿಮೆ ಇಳುವರಿ ಮತ್ತು ಫಸಲಿನ ತೂಕ ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಹಣ್ಣಿನ ಬೆಳೆಗಳಲ್ಲಿ ಕೊರತೆಯ ಲಕ್ಷಣಗಳು ಕಂಡುಬಂದು ಅಂತಂದ್ರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನು ಭೂಮಿಗೆ ಬೆರೆಸಬೇಕು. ಇದು ಇಲ್ಲ ಅಂತಂದ್ರೆ 1% ಪೊಟ್ಯಾಸಿಯಂ ನೈಟ್ರೇಟ್ ಎಲೆಯ ಮೇಲೆ ಸಿಂಪರಣೆ ಮಾಡಬೇಕು. 10 gram ಪೊಟ್ಯಾಸಿಯಂ ನೈಟ್ರೇಟ್ ತಗೊಂಡು 1 liter ನೀರಿಗೆ ಬೆರೆಸಿ 1% ದ್ರಾವಣವನ್ನು ತಯಾರು ಮಾಡಿ ಸಿಂಪರಣೆ ಮಾಡಬಹುದು. ಸಾರಜನಕದ ಕೊರತೆ ಆಯಿತು ಅಂತಂದ್ರೆ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹಳೆಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವ, ಎಲೆಗಳು ಒಣಗ್ತಾವ ಮತ್ತು ಉದುರ್ತಾವ. ಪ್ರೋಟೀನ್ ಅಂಶ ಬಹಳಷ್ಟು ಕಡಿಮೆ ಆಗ್ತದೆ. 2% ಯೂರಿಯಾ ಸಿಂಪರಣೆ ಮಾಡಬೇಕು ಅಥವಾ ಅಮೋನಿಯಂ ಸಲ್ಫೇಟ್ DAP ಭೂಮಿಗೆ ಹಾಕುವುದರಿಂದ ಸಾರಜನಕದ ಕೊರತೆಯನ್ನು ನೀಗಿಸಬಹುದು. 2% ಅಂತಂದ್ರೆ 20 gram ಯೂರಿಯಾ 1 liter ನೀರಿಗೆ ಬೆರೆಸಿದ್ರೆ ಅದು 2% ಯೂರಿಯಾ ಆಗ್ತದೆ ಅನ್ನೋದನ್ನ ಗಮನಿಸಬೇಕು. ರಂಜಕದ ಕೊರತೆ ಆಯಿತು ಅಂತಂದ್ರೆ ಗಿಡಗಳ ಬೇರಿನ ಬೆಳವಣಿಗೆ ಕುಂಠಿತ ಆಗ್ತದೆ. ಗಿಡದ ಎಲೆಗಳು ಕಂದು ಅಥವಾ ನೇರಳೆ ಬಣ್ಣಕ್ಕೆ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ರಂಜಕದ ಕೊರತೆಯ ಲಕ್ಷಣಗಳು ಹಳೆಯ ಎಲೆಗಳಲ್ಲಿ ಕಾಣಿಸ್ತವೆ. ರಂಜಕವನ್ನು 3-6% ಪ್ರಮಾಣದೊಳಗೆ ನೀರಿನೊಳಗೆ ಕರಗಿಸಿ ಬೆಳೆಗಳಿಗೆ ಸಿಂಪರಣೆ ಮಾಡಬಹುದು. ಸಾಮಾನ್ಯವಾಗಿ DAP ಮತ್ತು ಸೂಪರ್ ಫಾಸ್ಫೇಟ್ಗಳನ್ನು ಭೂಮಿಗೆ ಹಾಕಬೇಕಾಗ್ತದೆ. ಬೆಳೆಗಳು

0: ಹುಲಸಾಗಿ ಬೆಳೆದು ಹೆಚ್ಚಿನ ಇಳುವರಿ ಕೊಡಬೇಕಾದ್ರೆ ಅವುಗಳಿಗೆ 16 ಪೋಷಕಾಂಶಗಳು ಅವಶ್ಯವಾಗಿ ಬೇಕಾಗ್ತವೆ. ಇಂಗಾಲ, ಜಲಜನಕ, ಆಮ್ಲಜನಕ ಇವು ಪ್ರಕೃತಿಯೊಳಗೆ ಹೇರಳವಾಗಿ ದೊರೀತವೆ. ಇವುಗಳನ್ನು ನೈಸರ್ಗಿಕ ಪೋಷಕಾಂಶಗಳು ಅಂತೇಳಿ ಕರೀತಾರೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಇವು ಹೆಚ್ಚಿನ ಪ್ರಮಾಣದೊಳಗೆ ಸಸ್ಯಗಳಿಗೆ ಬೇಕಾಗ್ತವೆ. ಇವುಗಳನ್ನು ಮುಖ್ಯ ಪೋಷಕಾಂಶಗಳು ಅಂತೇಳಿ ಕರೀತಾರೆ. ಸುಣ್ಣ, ಮ್ಯಾಗ್ನೇಷಿಯಂ ಮತ್ತು ಗಂಧಕ ಇವುಗಳನ್ನು ದ್ವಿತೀಯ ಮುಖ್ಯ ಪೋಷಕಾಂಶಗಳು ಅಂತೇಳಿ ಕರೀತಾರೆ. ಸತು, ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್ ಮತ್ತು ಕ್ಲೋರಿನ್ ಇವು ಸಸ್ಯಗಳಿಗೆ ಸ್ವಲ್ಪ ಪ್ರಮಾಣದೊಳಗೆ ಬೇಕಾಗ್ತವೆ. ಆದ್ದರಿಂದ ಇವುಗಳನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತೇಳಿ ಕರೀತಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು.
1: ರೈತರಿಗೆ ಸಲಹೆಗಳನ್ನ ಕೇಳಿದ್ರಿ.
2: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ ಉಸಿರಾಗುವೆ ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
2: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

101.8 MHz FM ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಈಗ ಮೊದಲಿಗೆ ಕೆ ಯುವರಾಜ್ ಅವರ ಧ್ವನಿಯಲ್ಲಿ ಕೇಳಿ

0: ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಈಗ ಮೊದಲಿಗೆ ಕೆ ಯುವರಾಜ್ ಅವರ ಧ್ವನಿಯಲ್ಲಿ ಕೇಳಿ ಒಂದು ಜನಪದ ಗೀತೆ. ಅದಕ್ಕೂ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಹದಿನಾರರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೆ ಊರಾಜ್ ಅವರ ಧ್ವನಿಯಲ್ಲಿ ಇನ್ನೊಂದು ಜನಪದ ಗೀತೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.

0: ಬಾರೋ ಬಾರೋ ಮಳೆರಾಯ, ಪಾಳೆ ತೋಟಕ್ ನೀರಿಲ್ಲ, ಹುಲ್ಲು ಮೇವು ಇಲ್ದೇನೆ, ಗೋಬು ರಾಸು ಬಳಲವೆ, ಪೈರು ಪಚ್ಚಿಗೆ ಮಳೆ ಇಲ್ಲ, ಕುಡಿಯೋಕೆ ನೀರಿಲ್ಲ.
1: ರೈತರಿಗೆ ಸಲಹೆ.
2: ಈಗ ಕೆ ಯುವರಾಜ್, ರಾಮನ್ ಮತ್ತು ಬಿ ಆರ್ ಛಾಯಾ ಹಾಗೂ ಮಂಗಳಾ ಅವರ ಧ್ವನಿಯಲ್ಲಿ ಕೇಳಿ ಒಂದು ಜನಪದ ಗೀತೆ.

ಇದುವರೆಗೆ ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: इत्यङ्कान्तरालेन पराजितम् इति वार्ताः
1: ಆಕಾಶವಾಣಿ ವಿಜಯಪುರ ಸಮಯ 7 ಗಂಟೆ. ಈಗ ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. ಐಶ್ವರ್ಯ ತಂದೆ ಯಲ್ಲಪ್ಪ ಮಾದಾರ್ ಎಂಬ 20 ವರ್ಷದ ಯುವತಿಯು ತಾಳಿಕೋಟೆ ತಾಲೂಕಿನ ಮೆಣಸಿಗೆಯಿಂದ ಕಾಣೆಯಾಗಿದ್ದು ಚೇರೆ ಗುರುತು ಹೀಗಿದೆ: ಗೋಧಿ ಮೈಬಣ್ಣ, ಉದ್ದುಮುಖ, ಸಾಧಾರಣ ತೆಳ್ಳಗೆ ಮೈಕಟ್ಟು ಹೊಂದಿದ್ದು, ಎತ್ತರ 5'6" ಇದ್ದು ಕನ್ನಡ ಭಾಷೆ ಮಾತನಾಡುತ್ತಾಳೆ. ಕಾಣೆಯಾದಾಗ ಗುಲಾಬಿ ಕಲರ್ ಚೂಡಿದಾರ ಧರಿಸಿರುತ್ತಾಳೆ. ಈ ಯುವತಿಯ ಕುರಿತು ಏನಾದರೂ ಸುಳಿವು ಇದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆ ಅಥವಾ ತಾಳಿಕೋಟೆ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಕೇಳಿದ್ರೆ ಈ ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಮಾಡುತ್ತಾರೆ. ಭಾಗವಹಿಸುತ್ತಾರೆ PM ಜಗದೀಶ್ ಮತ್ತು ಪಂಕಜ್ ಡಿ ಕುಡ್ತ್ಕರ್. ಇದು ಆಕಾಶವಾಣಿ ಮೈಸೂರು ಮಡಿಕೇರಿ ಕೇಂದ್ರದ ಕೊಡುಗೆ. ಈಗ ಸಮಯ 7:02. ಈಗ ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು, ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 2237049 STD code 08 ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
2: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
3: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8ನೇ ತಾರೀಖಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರು ನಿನ್ನೆ ಭೇಟಿ ನೀಡಿ ಬೆಳೆಹಾನಿ ಕುರಿತಂತೆ ಪರಿಶೀಲನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಸಚಿವ ಟಿ ರಘುಮೂರ್ತಿ ನಿನ್ನೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ತೀವ್ರ ಮಳೆ ಅಭಾವ ಎದುರಾಗಿದ್ದು, ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣ ಬದ್ದವಾಗಿದೆ ಎಂದರು. ಸಚಿವ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸಚಿವ ಶಿವರಾಜ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿ ಅವಲೋಕಿಸಿ ಗಂಗಾವತಿ ತಾಲೂಕಿನ ಬಂಡ್ರಾಳ ಗ್ರಾಮದಲ್ಲಿ ಬೆಳೆಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯನ್ನು ನೂತನ ಸಚಿವ ವಿಜಯಾನಂದ ಕಾಶಪ್ಪನವರ್ ಪರಿಶೀಲಿಸಿದರು. ಇಳಕಲ್, ಗುಳೇದಗುಡ್ಡ ಹಾಗೂ ಬಾಗಲಕೋಟೆ ತಾಲೂಕಿನ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು, ಮಳೆ ಕೊರತೆಯಿಂದ ಹಾನಿಗೊಳಗಾದ ತೊಗರಿ, ಹೆಸರು, ಸೂರ್ಯಕಾಂತಿ, ಸಜ್ಜೆ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರಗಾಲದಿಂದ ಹಾನಿಯಾಗಿರುವ ಬೆಳೆಗಳ ಬಗ್ಗೆ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎನ್ಡಿಆರ್ಎಫ್ ನಿಯಮಾನುಸಾರ ಪರಿಹಾರ ನೀಡಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿಯಿಂದ ಹಾನಿಯಾಗಿರುವ ಬೆಳೆಗಳ ಪರಿಶೀಲನೆ ನಡೆಸಿ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ರೈತರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದರೂ ಉತ್ತರ ಕರ್ನಾಟಕದ 111 ತಾಲೂಕುಗಳಲ್ಲಿ ಒಣ ಹವೆ ಮುಂದುವರಿದಿದೆ. ಸಮಯಕ್ಕೆ ಮಳೆ ಬರದೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಹಾಗೂ ಬರ ಪರಿಹಾರವನ್ನು ಮುಂಚಿತವಾಗಿ ನೀಡುವಂತೆಯೂ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು ಹಾಗೂ ಕೃಷಿ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಮತ್ತೊಮ್ಮೆ ಪತ್ರ ಬರೆದು ಅತಿವೃಷ್ಟಿ ಪರಿಸ್ಥಿತಿಯ ಸಂಪೂರ್ಣ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಎಲ್ಲ ಕೈಗಾರಿಕಾ ಘಟಕಗಳಲ್ಲಿ ಕಾರ್ಮಿಕರ ಸುರಕ್ಷತಾ ಕ್ರಮಗಳು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಮರುಪರಿಶೀಲಿಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಅನಿಲ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಅನಿಲ ಸೋರಿಕೆಗೆ ಕಾರಣವಾದ ಅಂಶಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಮೃತ ಕಾರ್ಮಿಕರ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ದೊರೆಯಬೇಕಾದ ಪರಿಹಾರವನ್ನು ತ್ವರಿತವಾಗಿ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇಎಸ್ಐಸಿ ಹಾಗೂ ಕಾರ್ಖಾನೆಗಳ ಕಾಯ್ದೆಯಡಿ ದೊರೆಯುವ ಇತರೆ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಸಿಐಎಲ್ ಲ್ಯಾಬೊರೇಟರೀಸ್ ಘಟಕದಲ್ಲಿ ಸಂಭವಿಸಿದ ಅನಿಲ ಸೋರಿಕೆ ದುರಂತದ ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಕರ್ನಾಟಕ

0: ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಕೈಗಾರಿಕೆಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳು ಹಾಗೂ ಕೈಗಾರಿಕಾ ಸುರಕ್ಷತಾ ಮಾನದಂಡಗಳನ್ನು ಸಮರ್ಪಕವಾಗಿ ಪಾಲಿಸುತ್ತಿವೆಯೇ ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಲಾಗುವುದು. ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಅಥವಾ ನಿರ್ಲಕ್ಷ್ಯ ಕಂಡುಬಂದರೆ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ದ ಕಾನೂನುಬದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು. ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಕಲಘಟಗಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ದಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಣೆಯಲ್ಲಿ ಯಾವುದೇ ರೀತಿಯಲ್ಲಿ ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ನಿಗದಿತ ದರಕ್ಕಿಂತ ಜಾಸ್ತಿ ದರಕ್ಕೆ ರಸಗೊಬ್ಬರ ವಿತರಣೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭೂಕುಸಿತ ಮತ್ತು ಮಳೆಹಾನಿ ಸೇರಿದಂತೆ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ತ್ವರಿತವಾಗಿ ಮಂಜೂರು ಮಾಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ವಿವಿಧ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಬಳಿಕ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು, ಮಳೆಯಿಂದ ಮನೆ ಕುಸಿತ ಹಾಗೂ ಜೀವಹಾನಿ ನಡೆದ ಘಟನೆಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಮಂಜೂರು ಮಾಡಬೇಕು. ಮನೆಯೊಳಗೆ ನೀರು ನುಗ್ಗಿದ ಪ್ರಕರಣಗಳ ಸಂತ್ರಸ್ತರಿಗೂ ತುರ್ತು ಪರಿಹಾರ ಮಂಜೂರು ಮಾಡಬೇಕು. ಈ ವಿಷಯದಲ್ಲಿ ವಿಳಂಬ ಸಲ್ಲದು ಎಂದು ಅವರು ಹೇಳಿದರು. ಮಳೆಯಿಂದ ಹಾನಿಗೊಳಗಾದ ಶಾಲೆ ಮತ್ತು ಅಂಗನವಾಡಿಗಳ ದುರಸ್ತಿಗೆ ಲಭ್ಯ ಅನುದಾನದಲ್ಲಿ ಕ್ರಮ ಕೈಗೊಳ್ಳಬೇಕು. ಅರಣ್ಯ ಇಲಾಖೆ, ಮೆಸ್ಕಾಂ ಹಾಗೂ ಸ್ಥಳೀಯ ಪಂಚಾಯಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಂಭಾವ್ಯ ದುರ್ಘಟನೆಗಳನ್ನು ತಪ್ಪಿಸಬೇಕು ಎಂದು ಯುಟಿ ಖಾದರ್ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8 ತಾರೀಖಿನವರೆಗೆ ಮುಂದುವರಿಯಲಿದ್ದು ಗಣತಿ ನಮೂನೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಗದಗ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಇದೇ 4ರವರೆಗೆ 9,02,947 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಆ ಪೈಕಿ 7,81,598 ಎನ್ಯುಮಿರೇಷನ್ ಫಾರ್ಮ್ಗಳು ಗಣಕೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು 86.98% ಗಣಕೀಕರಣಗೊಳಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂದು ಮತದಾರರು ಆತಂಕ ಪಡುವ ಅಗತ್ಯವಿಲ್ಲ. ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದಲ್ಲಿ ಸೂಕ್ತ ದಾಖಲೆಗಳನ್ನು ನೀಡಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಬಹುದು ಎಂದು ಜಿಲ್ಲಾಧಿಕಾರಿ ಡಾ.ಕೆ.ಎನ್. ಅನುರಾಧ ತಿಳಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಕೇವಲ ಆಡಳಿತ ಯಂತ್ರದ ಜವಾಬ್ದಾರಿಯಲ್ಲ, ಇದರಲ್ಲಿ ರಾಜಕೀಯ ಪಕ್ಷಗಳ ಸಹಕಾರವೂ ಅತ್ಯಗತ್ಯ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಯಾವುದೇ ಕಾರಣಕ್ಕೂ ಒಬ್ಬನೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರ ವಹಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಗತಿ ಕುರಿತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಭೆ ನಡೆಸಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ್ನಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ನಿನ್ನೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳು, ಸ್ವಚ್ಛತೆ, ಆಹಾರದ ಗುಣಮಟ್ಟ ಹಾಗೂ ವಿದ್ಯಾರ್ಥಿನಿಯರ ಕಲ್ಯಾಣಕ್ಕೆ ಸಂಬಂಧಿಸಿದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ

0: ಭೇಟಿ, ಬೆಳೆ ಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ನಾಡಿದ್ದು 8ನೇ ತಾರೀಖಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ, ಸಮಯ 7:15. ಈಗ ಭಾವಗೀತೆಗಳು. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಕೆ ಸಿ ಶಿವಪ್ಪ ಅವರ ರಚನೆಗಳನ್ನು ಎಂ ಡಿ ಪಲ್ಲವಿ ಅವರ ಧ್ವನಿಗಳಲ್ಲಿ.

0: ಸಮಯ 7:30.
1: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
5: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
4: ಕೊನೆಯ ದಿನಾಂಕ 13/8/2026.
5: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
10: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
11: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksuwssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
12: ಚಂಪಾ, ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲಿ ಹೋದ್ಲಿಕ್ಕಿದ್ದನಾ ಕಾಯಕಿ? ಏ ಚಂಪಿ,
13: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
12: ಅಯ್ಯಯ್ಯ, ನಿನ್ನ ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
13: ಏನಾಗಿದೆ?
12: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
13: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
12: ಟಿವಿ ಮುಂದ ಕೂಡೋದು ಬಿಡ ನಿನ್ನ.
13: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
12: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೇನ ನಿನಗ ಮೈ ಮ್ಯಾಗ?
13: ಟಿವಿ ಬೇಡ್ರಿ ಅತ್ತಿಯವ್ರ, ಟಿವಿ ಬೇಡ್ರಿ.
12: ಏ ಬಾಯ್ ತೆಗಿಬೇಡ ಇನ್ನ.
13: ಅಯ್ಯೋ,
0: ಆಕಾಶವಾಣಿ ವಿಜಯಪುರ. ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
14: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
15: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್ ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಭಾರತವು ಶ್ರೀಮಂತ ಕಥನ ಪರಂಪರೆ ಮತ್ತು ಅಸಾಧಾರಣ ಸೃಜನಶೀಲ ಪ್ರತಿಭೆಯನ್ನು ಹೊಂದಿದ್ದು, ಇದನ್ನು ಬಳಸಿಕೊಂಡು ವಿಷಯವಸ್ತು ಸೃಷ್ಟಿಯ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಹುದು ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ನೆಟ್ಫ್ಲಿಕ್ಸ್ನ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟೆಡ್ ಸರಂಡೋಸ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಅಪಾರ ಸಾಮರ್ಥ್ಯದ ಕುರಿತು ಚರ್ಚಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮವನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಸಾಮಾನ್ಯ ದೃಷ್ಟಿಕೋನದ ಕುರಿತು ಇಬ್ಬರು ಚರ್ಚಿಸಿದ್ದಾರೆ ಎಂದು ನೆಟ್ಫ್ಲಿಕ್ಸ್ ಇಂಡಿಯಾ ತಿಳಿಸಿದೆ. ಭಾರತದ ಮುಂದಿನ ಪೀಳಿಗೆಯ ಸೃಜನಶೀಲ ಪ್ರತಿಭೆಯನ್ನು ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ಸಹಭಾಗಿತ್ವದ ಮೂಲಕ ಪೋಷಿಸುವ ಉದ್ದೇಶದಿಂದ ನೆಟ್ಫ್ಲಿಕ್ಸ್ ಇಂಡಿಯಾ ಕಥನ ಉಪಕ್ರಮವನ್ನು ಆರಂಭಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ಪ್ರಕಟಿಸಿದೆ. ಭಾರತೀಯ ಸೃಜನಶೀಲ ತಂತ್ರಜ್ಞಾನ ಸಂಸ್ಥೆ ಮತ್ತು ರಾಷ್ಟೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದೊಂದಿಗೆ ಕೌಶಲ್ಯಾಭಿವೃದ್ಧಿ ಹಾಗೂ ಶಿಕ್ಷಣ ಸಹಭಾಗಿತ್ವದ ಮೂಲಕ ಈ ಉಪಕ್ರಮವನ್ನು ಜಾರಿಗೊಳಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ತಿಳಿಸಿದೆ. ನೀತಿ ಆಯೋಗವು ವಿಕಸಿತ ಭಾರತ 2047 ಆರೈಕೆಯ ಮರುಕಲ್ಪನೆ, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಸಮಗ್ರ ಆರೈಕೆ ವ್ಯವಸ್ಥೆಯನ್ನು ಅಂತರ್ಗತ ಬೆಳವಣಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಆಧಾರ ಸ್ತಂಭವನ್ನಾಗಿ ರೂಪಿಸುವುದು ವರದಿಯ ಉದ್ದೇಶವಾಗಿದೆ. ಜೊತೆಗೆ ಕೌಶಲ್ಯ ಹೊಂದಿದ ಆರೈಕೆ ವೃತ್ತಿಪರರ ಜಾಗತಿಕ ಕೇಂದ್ರವಾಗಿ ಭಾರತದ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ವರದಿ ಒತ್ತು ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಹಿರಿ, ವರದಿ ಬಿಡುಗಡೆಯೊಂದಿಗೆ ಭಾರತದ ದೀರ್ಘಕಾಲೀನ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಕೇಂದ್ರ ಬಿಂದುವಾಗಿರುವ ಕಾರ್ಯತಂತ್ರದ ಅಗತ್ಯವನ್ನು ನೀತಿ ಆಯೋಗ ಪರಿಗಣಿಸಿದೆ ಎಂದು ಹೇಳಿದರು. ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಬದಲಾಗಿ ಆರೈಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಆರೈಕೆಯ ವ್ಯಾಪ್ತಿ ಚಿಕಿತ್ಸೆಯನ್ನು ಮೀರಿದೆ ಎಂದು ಅವರು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್, ವಿಶ್ವಬ್ಯಾಂಕ್, ಯುಎನ್ ವಿಮೆನ್, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳು ಹಾಗೂ ಆರೈಕೆ ಕ್ಷೇತ್ರದ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಕ್ರಮ ವಿಷಯಗಳಿಂದ ಮುಕ್ತವಾಗಿರುವ ಹಾಗೂ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ಪರಿಸರವನ್ನು ಖಚಿತಪಡಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು, ಮಹಿಳೆಯರು ಮತ್ತು ಮಕ್ಕಳನ್ನು ಒಳಗೊಂಡಂತೆ ಎಲ್ಲ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಹೊಣೆಗಾರಿಕೆಯ ಅಂತರ್ಜಾಲ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ನೀತಿಗಳ ಉದ್ದೇಶವಾಗಿದೆ ಎಂದರು. ಸಿಂಥೆಟಿಕ್ ಆಗಿ ಸೃಷ್ಟಿಸಲಾದ ಮಾಹಿತಿ, ಡೀಪ್ ಫೇಕ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳಿಂದ ಉಂಟಾಗುವ ಹಾನಿಯನ್ನು ತಡೆಯಲು ಫೆಬ್ರವರಿ 10 ಮಾಹಿತಿ ತಂತ್ರಜ್ಞಾನ ನಿಯಮಗಳಿಗೆ ತಿದ್ದುಪಡಿ ತಂದು ನಿಯಂತ್ರಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ತಿದ್ದುಪಡಿಗಳ ಅನ್ವಯ ಮಧ್ಯವರ್ತಿ ಸಂಸ್ಥೆಗಳು ಹಾಗೂ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಕ್ರಮ, ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳ ಸೃಷ್ಟಿ ಮತ್ತು ಪ್ರಸರಣ ತಡೆಯಲು ಸೂಕ್ತ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ವರದಿ ಮಾಡಬೇಕಾದ ಅಪರಾಧಗಳ ಕುರಿತು ಸೂಕ್ತ ಪ್ರಾಧಿಕಾರಗಳಿಗೆ ಮಾಹಿತಿ ನೀಡುವುದು ವೇದಿಕೆಗಳ ಕರ್ತವ್ಯವಾಗಿದೆ. ಇದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಹಾಗೂ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಕಾಯ್ದೆ 2012 ಸೇರಿವೆ ಎಂದು ಹೇಳಿದ್ದಾರೆ. ಎಲ್ಲ ರೀತಿಯ ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದ ಘಟನೆಗಳನ್ನು ಸಾರ್ವಜನಿಕರು ವರದಿ ಮಾಡಲು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಆರಂಭಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಕೆಲವು

0: ಸೈಬರ್ ಅಪರಾಧಗಳನ್ನು ಅನಾಮಧೇಯವಾಗಿ ವರದಿ ಮಾಡುವ ವ್ಯವಸ್ಥೆಯು ಪೋರ್ಟಲ್ನಲ್ಲಿದೆ. ಮಹಿಳೆ ಮಕ್ಕಳಿಗೆ ಸಂಬಂಧಿಸಿದ ಅಪರಾಧ ವರದಿ ವಿಭಾಗದಲ್ಲಿ ಅನಾಮಧೇಯವಾಗಿ ವರದಿ ಆಯ್ಕೆ ಮಾಡಬಹುದಾಗಿದೆ. ಇದಲ್ಲದೆ ಅನುಮಾನಾಸ್ಪದ ವೆಬ್ಸೈಟ್ ಯುಆರ್ಎಲ್ಗಳು, ವಾಟ್ಸಪ್ ಸಂಖ್ಯೆಗಳು, ಟೆಲಿಗ್ರಾಮ್ ಹ್ಯಾಂಡಲ್ಗಳು, ದೂರವಾಣಿ ಸಂಖ್ಯೆಗಳು, ಇಮೇಲ್ ಐಡಿಗಳು, ಎಸ್ಎಂಎಸ್ ಸಂಖ್ಯೆಗಳು, ಡೀಪ್ ಫೇಕ್ಗಳು ಹಾಗೂ ಸಾಮಾಜಿಕ ಮಾಧ್ಯಮ ಯುಆರ್ಎಲ್ಗಳನ್ನು ವರದಿ ಮಾಡಲು ವರದಿ ಮಾಡಿ ಮತ್ತು ಶಂಕಿತ ವಿವರ ಪರಿಶೀಲಿಸಿ ಎಂಬ ವಿಭಾಗವನ್ನು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ನಲ್ಲಿ ಪರಿಚಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇಂದು ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ, ಕೊಂಕಣ ಮತ್ತು ಗೋವಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಈ ನಡುವೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇಂದು ಕಾಸರಗೋಡು, ಕಣ್ಣೂರು, ಇಡುಕ್ಕಿ, ಎರ್ನಾಕುಲಂ, ಕೋಟಯಂ, ಆಲಪ್ಪುಳ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ 7 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯ ಮುನ್ಸೂಚನೆಯೊಂದಿಗೆ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದೆ. ಇಂದು ಬೆಳಗ್ಗೆ 4 ಗಂಟೆಯಿಂದ ಕಾಕನಾಡ್, ಕುಮಾರಗೋಮ್ ಮತ್ತು ಆಲಪ್ಪುಳ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ 15 ಮಿಲಿಮೀಟರ್ಗಳವರೆಗೆ ಮಳೆಯಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟ್ರಪತಿ ಭವನ ಇ ಉಪಹಾರ್ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು ಉಪಹಾರ್ ಡಾಟ್ ರಾಷ್ಟ್ರಪತಿ ಭವನ್ ಡಾಟ್ ಜಿಒವಿ ಡಾಟ್ ಇನ್ ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಪ್ರಪಂಚವು ಇಂದು ಜಪಾನ್ನ ಹಿರೋಶಿಮಾ ಮೇಲೆ ನಡೆದ ಅಣುಬಾಂಬ್ ದಾಳಿಯ ಸಂತ್ರಸ್ತರನ್ನು ನೆನಪಿಸಿಕೊಳ್ಳುತ್ತಿದೆ. ಈ ದಾಳಿಯು ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನರನ್ನು ಬಲಿ ಪಡೆದುಕೊಂಡಿತ್ತು ಮತ್ತು 1945ರ ಅಂತ್ಯದ ವೇಳೆಗೆ 140,000 ಜನರ ಸಾವಿಗೆ ಕಾರಣವಾಯಿತು. ಈ ದುರಂತದ ನೆನಪಿಗಾಗಿ ಶಾಂತಿ ಸ್ಮಾರಕ ಉದ್ಯಾನವನದಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ಇಂದು ಬೆಳಿಗ್ಗೆ 1 ನಿಮಿಷದ ಮೌನ ಆಚರಿಸಲಾಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಿನ್ನೆ ನಡೆದ 16ನೇ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಎ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಒಡಿಶಾ, ಪಂಜಾಬ್, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ತಂಡಗಳು ಸೆಮಿಫೈನಲ್ ಪ್ರವೇಶಿಸಿವೆ. ಪಂಜಾಬ್ ತಂಡ 5-2 ಗೋಲುಗಳಿಂದ ಕರ್ನಾಟಕವನ್ನು, ಒಡಿಶಾ 5-1 ಗೋಲುಗಳಿಂದ ಹರಿಯಾಣವನ್ನು ಮಣಿಸಿತು. ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ನಡುವಿನ ಪಂದ್ಯ 3-3 ಗೋಲುಗಳಿಂದ ಸಮಬಲಗೊಂಡ ಬಳಿಕ ಶೂಟೌಟ್ನಲ್ಲಿ ಜಾರ್ಖಂಡ್ ಗೆಲುವು ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಮಧ್ಯಪ್ರದೇಶ 7-3 ಗೋಲುಗಳಿಂದ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು ತಂಡವನ್ನು ಮಣಿಸಿತು. ಇಂದು ನಡೆಯಲಿರುವ ಸೆಮಿಫೈನಲ್ನಲ್ಲಿ ಒಡಿಶಾ ಪಂಜಾಬ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ಪಂದ್ಯದಲ್ಲಿ ಜಾರ್ಖಂಡ್ ಮಧ್ಯಪ್ರದೇಶ ತಂಡವನ್ನು ಎದುರಿಸಲಿದೆ. ಎರಡೂ ಪಂದ್ಯಗಳು ಕೊಯಮತ್ತೂರಿನಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್, ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
4: ಆಕಾಶವಾಣಿ ವಿಜಯಪುರ, ಸಮಯ 7:45:20. ಈಗ ಚಿತ್ರಗೀತೆಗಳು.
5: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
6: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶ

0: ಪಟ್ಟಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
0: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಎಸ್ ಜಾನಕಿ ಅವರು ಧ್ವನಿಯಲ್ಲಿ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆ, ಸಂಗೀತ ರಾಜನ್ ಮತ್ತು ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನ, ಉಪೇಂದ್ರ ಕುಮಾರ್ ಅವರ ಸಾಹಿತ್ಯ, ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗಾಳಿ ಮಾತು ಚಿತ್ರದ ಇನ್ನೊಂದು ಗೀತೆ.

0: ಜಿ ಉದಯಶಂಕರ್ ಅವರ ಸಾಹಿತ್ಯಗಳನ್ನು ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಹಾಡಿರುವ ಅವಳ ಹೆಜ್ಜೆ ಹಾಗೂ ಗಾಳಿ ಮಾತು ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 7:59:50. ಈಗ 8:00 ಸಮಾಚಾರ ಪ್ರಭಾತ್ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಜೆಕೆ ಘರ್ ಹೋಕೆ ಆಯಾ ದೇಖಕರ್ ಹೈರಾನ್ ರಹಿ ಗಯಾ ಕಿ ವೋ ಲೋಗ್ ದಿನ ಭರ್ ಎಸಿ ಚಲಾತೆ ಹೈ ರೋಜ್ ವಾಶಿಂಗ್ ಮಶೀನ್ ಚಲಾತೆ ಹೈ ಘರ್ ಮೇ ದೋ ದೋ ಫ್ರಿಜ್ ಹೈ ಫಿರ್ ಭಿ ಉಸ್ಕಾ ಬಿಜ್ಲಿ ಬಿಲ್ ಪತಾ ಹೈ ಕಿತ್ನಾ ಆತಾ ಹೈ ಜೀರೋ ಮೈನೆ ಪೂಛಾ ತೋ ಭತೀಜಾ ಬೋಲಾ ಚಾಚಾ ಜಿ ಸಬ್ ಊಪರ್ ವಾಲೆ ಕಿ ದಯಾ ಹೈ ಮತಲಬ್ ಸೋಲರ್ ಪ್ಯಾನಲ್ ಕಿ ಮೈನೆ ಸೋಚಾ ಅಬ್ ತೋ ಲಗವಾನಾ ಹಿ ಪಡೆಗಾ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಜುಡ್ನೆ ಕೆ ಲಿಯೆ ರಿಜಿಸ್ಟರ್ ಕರೆ ಪಿಎಂ ಸೂರ್ಯ ಘರ್ ಡಾಟ್ ಜಿಓವಿ ಡಾಟ್ ಐಎನ್ ಪರ್ ಹರ್ ಘರ್ ಸೂರ್ಯ ಘರ್.
2: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है. टेलीमानस के निशुल्क नंबर 144160.

0: ಈಗ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕಾನೂನು ಮತ್ತು ನ್ಯಾಯ ಸಚಿವಾಲಯ, ನ್ಯಾಯ ಇಲಾಖೆ, ಭಾರತ ಸರ್ಕಾರ.
1: ವಿ ಬ್ರಿಂಗ್ ಯುವರ್ ಟಾಕ್ ಆನ್ ಸೀನಿಯರ್ ಸಿಟಿಸನ್ಸ್, ಕೇರ್ ಸಿಸ್ಟಮ್, ವಲ್ನರಬಿಲಿಟಿ ಟು ಅಬ್ಯೂಸ್, ವೆಲ್ಫೇರ್, ಅವೇರ್ನೆಸ್ ಅಂಡ್ ಸ್ಟ್ರೆಂದನಿಂಗ್ ಆಕ್ಸೆಸ್ ಟು ಜಸ್ಟಿಸ್ ಬೈ ಡಾಕ್ಟರ್ ಆಭಾ.

ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಣ್ಣಯ್ಯ ಚಿತ್ರದ ಗೀತೆ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಈಗ ಹಳೆ ಮಿಸ್ಟ್ರು ಚಿತ್ರದ ಗೀತೆ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಗೂ ಕೂಡ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಚಿತ್ರಗೀತೆಗಳ ಕಾರ್ಯಕ್ರಮ ಮತ್ತೆ 9:30ಕ್ಕೆ ಪ್ರಸಾರವಾಗುವುದು. ಈಗ ಸಮಯ 9:00, ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ ಕಾರ್ಯಕ್ರಮ.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ

0: ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
1: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
0: ಕೊನೆಯ ದಿನಾಂಕ 13/8/2026.
1: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
2: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಅಕ್ಕೋರ ಏನ್ ಮಾಡಕತ್ತೀರಿ? ಬಹಳ ದಿನ ಆಯ್ತು ಭೇಟಿನ ಆಗಿರ್ಲಿಲ್ಲ.
4: ಹೌದೌದೌದು, ಬರ್ರಿ ಬರ್ರಿ. ಏನಿಲ್ಲ ನೋಡ್ರಿ, ಊರಿಗೆ ಹೊಂಟಿನಿ, ಬೆಂಗ್ಳೂರ್ಗೆ ಹೊಂಟಿನಿ, ಒಂದ್ ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ಕೋಕತ್ತಿದ್ದೆ. ಇಲ್ರಿ, ಮದ್ವಿ ಐತಿ ಅಲ್ಲಿ ನಮ್ ರಿಲೇಷನ್ ಸಂಬಂಧಿಕರು, ಬಿಡಕ್ಕೆ ಬರಂಗಿಲ್ರಿ, ಹೋಗ್ಲೇಬೇಕಾಗ್ತದ. ಇನ್ನು ಮುಂದಿನ ವಾರ ಅದರಿ, ಒಂದ್ ಎರಡು ದಿವಸ ಲಗ್ನೆ ಬಾ ಅಂತ ಕರ್ದಾರ್ರಿ.
3: ಮತ್ತೆ ಹುಡುಗರನ್ನ ಯಾರ ಕರ್ಕೊಂಡ್ ಹೊಂಟಿರಿ?
4: ಹುಡುಗರು ಇಬ್ಬರನ್ನ ಕರ್ಕೊಂಡ್ ಹೋಗ್ತೀನಿ.
3: ಇಲ್ಲ, ಈಗ ದೊಡ್ಡವ್ ಸಾಲಿ ಹೊಂಟಾನಲ್ಲ,
4: ಬಿಡ್ರಿ, ಅವ್ರ ಅಜ್ಜಿ ಕಡೆ
3: ಅಲ್ಲಿ ಬಿಡ್ರಿ. ಈ ಸಣ್ಣಕಿನ ಕರ್ಕೊಂಡ್ ಹೋಗ್ರಿ, ಇನ್ನ
4: ಸಣ್ಣಕ್ಕೆ
3: ಒಂದ್ ಇನ್ನ ಎಷ್ಟು ಯು ಕೆ ಜಿ ಏನು ಎಲ್ ಕೆ ಜಿ ಅದ
4: ಅಷ್ಟೇ
3: ಕರ್ಕೊಂಡ್ ಹೋಗ್ರಿ. ಆದ್ರ ಹೋಗೋ ಹೊತ್ನಾಗ ನೀವೇನ್ ಮಾಡ್ರಿ, ಈ ಟ್ರೈನಿಗೆ ಹೊಂಟಿರಲಿ ನೀವು?
4: ಹೌದೌದು,
3: ಆದ್ರೆ ಒಂದ್ ಕೇರ್ಫುಲ್ ಆಗಿ ಹೋಗ್ಬೇಕು ನೀವು. ಈಗ ನಾವೆಲ್ಲ ನೋಡ್ತಿರ್ತೀವಲ್ಲ ಬೇರೆ ಬೇರೆ ಕಡೆ, ಈಗ ಒಂಟಿ ಮಹಿಳೆಯನ್ನ ಅಬ್ಸರ್ವ್ ಮಾಡ್ತಿರ್ತಾರ ಕೆಲವೊಬ್ರು, ಆಗುಂತಕ್ಕರು ಅಂತ ಇರ್ತಾರ. ಆಮೇಲೆ ಚಿಕ್ಕ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಿರ್ತಾರ. ಅವ್ರು ಏನ್ ಮಾಡ್ತಾರ ಅಂತಂದ್ರ, ಅವ್ರ ಹತ್ರ ಬಂದು ಅವ್ರನ್ನ ಮಾತಾಡಿಸ್ತಾರ. ಮಾತಾಡಿಸಿ ಏನು ಬಹಳಷ್ಟು ವರ್ಷಗಳ ಪರಿಚಯ ಅನ್ನೋ ಲೆಕ್ಕದಲ್ಲಿ ಮಾತಾಡಿಸ್ತಾರ. ಅವ್ರು ಏನೋ ಒಂದು ತಿನ್ನಕ್ ಕೊಡ್ತಿರ್ತಾರ, ಹಂಗೆ ತಿನ್ನಬಾರ್ದು. ಹಂಗೆ ಸ್ಟ್ರೇಂಜರ್ಸ್ ಇರ್ತಾರಲ್ಲ, ಸ್ಟ್ರೇಂಜರ್ಸ್
4: ಗೊತ್ತೇ ಆಗಲ್ಲ ನೋಡಿ.
3: ಹಾಂ, ಅವ್ರು ಏನು ಮಾಡ್ತಾರ, ಮತ್ತು ಬರುವಂಥದ್ದು ಏನೋ ಒಂದು ಔಷಧಿ ಅದೇನೋ ಸಿಂಪಡಿಸಿ ಏನೇನೋ ಅಂತ ಹೇಳ್ತಾರ. ಅದ್ರ ಸಂಬಂಧ ಅದು ಮೇಲಾಗಿ ನೀವು ಒಂದು ಕೆಲಸ ಮಾಡಬೇಕು. ಈಗ ಜನರಲ್ ಬೋಗಿಯಲ್ಲೇ ಹೊಂಟ್ರಿ ನೀವು, ನೀವು ಯಾವುದೇ ಟ್ರೈನಿಗೆ ಕೊನೆಗೆ ಮತ್ತು ಮುಂದೆ ಹಿಂದೆ ಮುಂದೆ ಎರಡು ಡಬ್ ಇರ್ತಾವ್ರಿ, ಅದು ಮಹಿಳಾ ಬೋಗಿ ಅಂತ ಇರ್ತಾವ.
4: ಹೌದು,
3: ಅಲ್ಲಿ ಗಂಡಸರಿಗೆ ಪ್ರವೇಶನೇ ಇರುವುದಿಲ್ಲ. ಅದ್ರ ಸಂಬಂಧ ನೀವು ಅಲ್ಲೇ ಹೋಗ್ಬೋದು.
4: ಹೊಂಟಿನಿ ಬಿಡ್ರಿ.
3: ಅದ್ರ ಜೊತೆಗೆ ಬತ್ತಿದು ಆ ಮಹಿಳೆಯರಲ್ಲೂ ಕೆಲವೊಬ್ರು ಚಾಲು ಇರ್ತಾರೆ,
4: ಬಹಳ ಇರ್ತಾರ್ರಿ ಮಹಿಳೆಯರು,
3: ಅವ್ರ ಬಗ್ಗೆನೂ ನೀವು ಇದು ಇರಬೇಕು. ಆಮೇಲೆ ನೈಟ್ ಜರ್ನಿ ಇರ್ತೈತಿ,
4: ಅದಕ್ಕೆ ಈ ಚಿಕ್ಕ ಮಗು ಒಯ್ ಬೇಡ ಅಂತ ಅನ್ಕತ್ತಾರ್ರಿ.
3: ಇಲ್ಲ, ಸನಕಿನ ಕರ್ಕೊಂಡ್ ಹೋಗ್ರಿ, ನಡಿತೈತಿ. ಆದ್ರ ಈ ಗೋಲ್ಡ್ ಐತಲ್ಲ, ನೀವು ಮೊದಲ ಬಂಗಾರ ಅಂದ್ರ ಹೆಣ್ಮಕ್ಳಿಗೆ ಮೋಹ, ಅದೇನು ಗೊತ್ತಿಲ್ಲ ನಮಗ, ಮೈ ತುಂಬ ಹಾಕೊಂಡ್ ಹೋಗ್ಬಿಟ್ಟಿರ್ತೀರಿ
4: ಈಗ ಮದ್ವಿ ಅಂದ್ರ ಬೇಕೇ ಅಲ್ರಿ. ಮತ್ತ
3: ಅದೆಲ್ಲ ಸರಿನೇ, ಆದ್ರ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಅವನ ಮೈ ತುಂಬ ಹಾಕೊಂಡು ರಾತ್ರಿ ಜರ್ನಿ ಮಾಡ್ತಿರ್ತೀರಿ. ಆಮೇಲೆ ಪಕ್ಕದಲ್ಲಿ ಇದ್ದವ್ರು ಹೆಂಗೋ, ಎದುರುಗಡೆ ಇದ್ದವ್ರು ಹೆಂಗೋ, ಮೇಲೆ ಇದ್ದವ್ರು ಹೆಂಗೋ, ತಳಗಿದ್ ಅವೆಲ್ಲ ಗೊತ್ತಾಗೋದಿಲ್ಲ. ಹಂಗ
4: ಅದೆಲ್ಲ ನಾವು ಸೇರಿಸಿರಿ, ಒಂದ್ ಪಾಕೆಟ್ ಮಾಡಿ ಇಟ್ಕೊಂಡು ಬಿಡ್ತೀವ್ರಿ. ಅದಕ್ಕೆ ಪಿನ್
3: ಅದನ್ನು ಬಹಳ ಕೇರ್ಫುಲ್ ಆಗಿ
4: ಹೌದು
3: ಇಟ್ಟಿರ್ಬೇಕು. ಮತ್ತ ಅದು ಮೇಲಾಗಿ ಅವ್ರು ಯಾರೋ ಏನೋ ಕೇಳಿದಾಗ ಏನೋ ಕರೆಕ್ಟ್ ಆಗಿ ಹೇಳ್ಬಾರ್ದು, ಯಾಕಂದ್ರೆ ಅದನ್ನು ಅವರು ಪ್ಲಾನ್ ಮಾಡ್ತಿರ್ತಾರ. ಅವೆಲ್ಲ ಯಾಕಂದ್ರೆ ಇವತ್ತು ಅಂತ ಫ್ರಾಡ್ಗಳು ಬಹಳ ಆಗ್ಯಾರ್ರಿ. ಮತ್ತ ಅದ ಇದನ್ನ ಮನಗಂಡನೆ ಈಗ ರೈಲ್ವೆ ಸುರಕ್ಷತಾ ಅಧಿಕಾರಿಗಳು ಇರ್ತಾರಲ್ಲ, ಪೊಲೀಸರು ಇವರೆಲ್ಲ ಬಹಳಷ್ಟು ಅನೌನ್ಸ್ಮೆಂಟ್ ಕೊಡ್ತಿರ್ತಾರ. ನೀವು ನೋಡ್ರಿ, ಅಪರಿಚಿತರ ಕಡೆಯಿಂದ ನೀವೇನು ತಿನ್ನಬಾರ್ದು, ಅವ್ರು ಕೊಟ್ಟಂತ ನೀರು ಕುಡಿಬಾರ್ದು, ಅವ್ರ ಜೊತೆ ಬಹಳ ಸಲಿಗೆಯಿಂದ ಇರಬಾರ್ದು. ಆಮೇಲೆ ಅಕ್ಕೋರ ಈಗ ನೀವು ನೈಟ್ ಜರ್ನಿ ಮಾಡುವ ಹೊತ್ನಾಗ ಒಂದು ಮೊಬೈಲ್ ತಗೊಂಡು ಹೋಗಿರ್ತೀರಿ. ನಾನು ತಿಳುವಳಿಕೆ ಮಟ್ಟಕ್ಕೆ ನಿಮ್ಮ ಹತ್ರ ಕೀಪ್ಯಾಡ್ ಇರ್ಬೇಕು, ಅದು ಆಂಡ್ರಾಯ್ಡ್ ಮೊಬೈಲ್ ಇಲ್ಲ. ಆದರೂ ಕೂಡ ನಿಮ್ಮ ನಂಬರ್ ಅದು ಓನ್ಲಿ ಕಮ್ಯುನಿಕೇಶನ್ ಸಲುವಾಗಿ ಅಷ್ಟೇ ಇರುವಂತದ್ದು. ಯಾರ ಮಗ್ಳು ಕುಂತವ್ರು ಎದ್ರ ಕುಂತವ್ರು ನಂಬರ್ ಕೇಳ್ತಿರ್ತಾರ, ಆ ನಂಬರ್ ಎಲ್ಲ ಕೊಡಬಾರ್ದ್ರಿ. ಅವ್ರು ಏನ್ ಮಾಡ್ತಾರ, ಅವ್ರೊಂದ್ ಏನೋ ಪ್ಲಾನ್ ಮಾಡ್ತಾರೆ ಫ್ರಾಡ್ಸ್. ಅದಕ್ಕೆ ನೀವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ಅದೇ ತರ ಇನ್ನೊಬ್ರು ಯಾರೋ ಇರ್ತಾರೆ. ಅಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಚೀಲ ಎಲ್ಲ ಎತ್ತಿ ಬಿಡ್ತಾರ ಅವ್ರು. ಆಮೇಲೆ ಇಂಥವೆಲ್ಲ ಫ್ರಾಡ್ ನಡೀತಿರ್ತಾವ. ಅದ್ರ ಸಂಬಂಧ ಬಹಳ ಕೇರ್ಫುಲ್ ಆಗಿ ಹೋಗಿ ಬರ್ರಿ. ಮತ್ತ ಅಲ್ಲಿ ಲಗ್ನದಾಗ ಸಾವಿರ ಜನ ಸೇರಿರ್ತಾರ, ಮತ್ತ ಅಲ್ಲಿ ಸಿಕ್ಕಾಬಿಟ್ಟೆ ಅದು ಇನ್ನೂ ಭಯಂಕರ. ಅಲ್ಲ, ಪಾದರಕ್ಷೆಗಳನ್ನ ತುಡುಗ ಮಾಡ್ತಾರಂತ, ಇನ್ನ ಬಂಗಾರ ಬೆಳ್ಳಿ ಮೈ ಮೇಲೆ ಹಾಕೊಂಡಿದ್ದು ಮೈ ಮರ್ತಾರೆ, ಸುಮ್ಮನೆ ಬಿಡ್ತಾರ, ಅದು ಸಮಸ್ಯೆನೆ. ಅದ್ರ ಸಂಬಂಧ ಒಟ್ಟ ನಮ್ಮ ಇದ್ರಾಗ ನಾವ್ ಇರ್ಬೇಕ್ರಿ, ಏನೋ ನಮ್ ಸೇಫ್ಟಿ ಒಳಗೆ ನಾವ್ ಇರ್ಬೇಕು ಅಷ್ಟೇ. ಅದ್ರ ಸಂಬಂಧ ನೀವು ಹಂಗ ಹೋಗಿ ಬರ್ರಿ.
4: ಅದೇ ರೀ, ನೀವು ಹೇಳಿದ್ರಿ, ಚಲೋ ಮಾಡಿದ್ರಿ ನೋಡ್ರಿ. ನಮಗ ಇವೆಲ್ಲ ಗೊತ್ತೇ ಆಗಂಗಿಲ್ಲ, ಮನ್ ಹಿಂಗೆ ಮಾಡಿ ನಾನು ಇದು ಕಳ್ಕೊಂಡು ಕೂತಿದ್ದೆ, ಆದ್ರೂ ಇದು ಚಲೋ ಆಯ್ತು ನೋಡ್ರಿ. ಹೇಳಿರಿ, ಮತ್ ಮಗುಗೆ ಹೆಂಗ್ ಬಿಟ್ಟು ಹೋಗಂತೀರೇನ್, ಕರ್ಕೊಂಡು ಹೋಗಂತ?
3: ಇಲ್ಲ ಇಲ್ಲ, ಆಕಿನ ಕರ್ಕೊಂಡ್ ಹೋಗ್ರಿ,
4: ಬಹಳ ತುಂಟದಾಡ್ರಿ, ಒಂದೇ ಕಡೆ ಕೂಡುದಿಲ್ಲ.
3: ಮತ್ ನೀವು ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಈ ಗಾಡಿಯಾಗ ಕುಂತಿರ್ತಿರ್ಲ,

0: ಒಳಗೆ ಕಿಟಕಿ ಕಡೆ ಆಕಿನ ಕುಂದಿರಿಸಿ
1: ಅದೆಲ್ಲ ಕೈ ಹಾಕೋದು,
0: ಕೈ ಹಾಕೋದು ಹಂಗೆಲ್ಲ ಮಾಡಬಾರ್ದು. ಆಮೇಲೆ ಹುಡುಗರು ಗೊತ್ತಿರಂಗಿಲ್ಲ ಅವು, ಹಿಂಗೆ ಹೊರಗಡೆ ಕೈ ಚಾಸ್ತಾ ಇರ್ತಾವೆ ಹೊರಗಡೆ. ಮತ್ತು ಆಗಿನ ಕೈಯಾಗ ಎಷ್ಟೋ ಜನ ನಾವು ನೋಡ್ತೇವಲ್ಲ ಕಳತನ ಆಗಿದ್ದು, ಅದು ಈ ಕಿವಿ ಒಳಗೆ ಬಂಗಾರದ ಏನಿದ್ರೆ ಆ ಕಿವಿನ ಕತ್ತರಿಸಿಕೊಂಡು
1: ಹೋಗಿದ್ದು. ಮಗು ಕೈಯಾಗ ಸಣ್ಣ
0: ಉಂಗುರ ಇದ್ರು
1: ಕೂಡ
0: ಬಟ್ಟೆ ಕತ್ತರಿಸಿದ್ದು ನಾವು ಭಾಳಷ್ಟು ನಾವು ಕ್ರೈಮ್ ಇದರಲ್ಲಿ ನೋಡ್ತಿರ್ತೀವಿ. ಹಿಂಗಾಗಿ ಭಾಳ ಕೇರ್ಫುಲ್ ಆಗಿ ಭಾಳ ನೀಟಾಗಿ ಇರೋದು ನಮ್ಮ ಸುರಕ್ಷತೆ, ನಾವು ಇರೋದು ಬೆಸ್ಟ್ ಕೆಲಸ ರೀ. ಅನಾಹುತ ಆಗೋದಕ್ಕಿಂತ ಮೊದಲು ಅನಾಹುತಕ್ಕೆ ನಾವು ಈಡ ಆಗಬಾರ್ದು ಅಷ್ಟೇ.
1: ಅದೇ
0: ಆ ಒಂದು ಸುರಕ್ಷತೆಯಲ್ಲಿ ನಾವಿದ್ರೆ ನಾವು ಸೇಫ್ ಆಗಿ ಹೋಗಿ ಬರ್ಬೋದು. ನೋಡ್ರಿ ಟೈಮ್ ಭಾಳ ಆಯ್ತು ಮಾತಾಡ್ತಾನೆ.
1: ಸ್ವಲ್ಪ ಚಾ ಮಾಡಕ್ಕೆ ಇಟ್ಟಿನ ನಿಂದ್ರಿ, ಕುಡ್ದೆ ಹೋಗಕತ್ತೀರಂತ.
0: ಹಂಗಾರೆ ಮಾಡ್ರಿ,
1: ಬ್ಲ್ಯಾಕ್ ಟೀನೇ ಬೇಕ್ರಿ?
0: ಬ್ಲ್ಯಾಕ್ ಟೀ ಮಾಡ್ರಿ. ಹಂಗೆ ಸ್ವಲ್ಪ
1: ಹಾಲು ಹಾಕಿಲ್ಲ ನಿಂದ್ರಿ,
0: ಗ್ಯಾಸ್
1: ಬಂದ್ ಮಾಡ್ತೀನಿ ನಿಂದ್ರಿ.
0: ಸ್ವಲ್ಪ ನಿಂಬೆಹಣ್ಣು ಇದ್ರೆ ಹಾಕ್ಬೋದು ನೀವು,
1: ಅದ್ರೊಳಗೆ ಚಲೋ
0: ಟೇಸ್ಟ್ ಕೊಡ್ತೀರಿ.
1: ಹೌದ್ರಿ.
0: ಆಮೇಲೆ ತುಳಸಿ ಎಲೆ ಸ್ವಲ್ಪ ಜಜ್ಜಿ ಹಾಕ್ರಿ, ಚಲೋ ಆಕತಿ. ಸ್ವಲ್ಪ ನೆಗಡಿನು ಬಂದೈತಿ, ಅದಕ್ಕೆ ಸ್ವಲ್ಪ
1: ನೋಡ್ರಿ
0: ನೆಗಡಿನು ಸ್ವಲ್ಪ ಕಡಿಮೆ ಆಗಿ ಮೂಗ್ ಸರಳ ಆಗ್ಲಿ.
1: ಹೌದು, ಆಯ್ತಾಯ್ತು ಬರ್ರಿ.
2: ಹಾಗಿದ್ರೆ ಬನ್ನಿ ಒಂದು ಕಥೆಯನ್ನು ಕೇಳ್ಕೊಂಡು ಬರೋಣ.
3: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಆಸ್ತಿ ಸಿರಿ ಸಂಪತ್ತಿನ ಬಗ್ಗೆ ಯಾರಾದರೂ ಎಷ್ಟು ಅಂತ ಕೇಳಿದ್ರೆ ಸ್ವಲ್ಪ ಮುಜುಗರ ಆಗಬಹುದು. ಹೀಗೆ ಹಿಂದೆ ಒಬ್ಬ ಸೂಫಿ ಸಂತರು ಇದೇ ಪ್ರಶ್ನೆಯಿಂದ ಒಂದು ರಾಜ್ಯದ ರಾಜನಿಗೆ ಕೇಳುತ್ತಾರೆ. ಆ ರಾಜನ ರಾಜ್ಯ ತುಂಬಾ ವಿಶಾಲವಾಗಿತ್ತು. ಎಣಿಕೆಗೆ ಸಿಗದೇ ಇರುವಷ್ಟು ಅಪಾರವಾದ ಸಿರಿ ಸಂಪತ್ತು ಇತ್ತು. ರಾಜನಿಗೆ ತನ್ನ ರಾಜ್ಯದ ಸಿರಿ ಸಂಪದಗಳ ಬಗ್ಗೆ ಸ್ವಲ್ಪ ಹೆಚ್ಚೇನೆ ಗರ್ವ ಇತ್ತು. ಸೂಫಿ ಸಂತರು ಈ ಪ್ರಶ್ನೆಯನ್ನ ಕೇಳಿದಾಗ ರಾಜನು ಕೂಡ ಸ್ವಲ್ಪ ಮುಜುಗರಕ್ಕೆ ಒಳಗಾಗ್ತಾನೆ. ಆದ್ರೆ ಸಂತರ ಬಗ್ಗೆ ಬಹಳಷ್ಟು ಗೌರವ ಇರೋ ಕಾರಣದಿಂದ ಸ್ವಲ್ಪ ತಾಳ್ಮೆಯನ್ನ ತಗೊಂಡು ರಾಜ ಹೀಗೆ ಉತ್ತರಿಸ್ತಾನೆ, ಅದರ ಬೆಲೆ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಅದಿರ್ಲಿ ಗುರುಗಳೇ, ತಾವ್ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಅಂತ ಹೇಳಿ ರಾಜ ಸಂತರನ್ನ ಕೇಳ್ದ. ಆಗ ಸಂತರು ಹೀಗೆ ಹೇಳಿದ್ರು, ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನನ್ನ ಇನ್ನೊಂದು ಪ್ರಶ್ನೆಯನ್ನ ಕೇಳಿ. ನೀವೊಂದು ಬಿರು ಬಿಸಿಲಿನ ಮಟಮಟ ಮಧ್ಯಾಹ್ನದಲ್ಲಿ ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ತಿಳಿದುಕೊಳ್ಳಿ. ಅದು ಮೊದಲೇ ಮರುಭೂಮಿ, ಕುಡಿಯಲಿಕ್ಕೆ ಎಲ್ಲೂ ಕೂಡ ಒಂದ್ ಹನಿನು ಕೂಡ ನೀರ್ ಸಿಗ್ತಾ ಇಲ್ಲ. ಆದ್ರೆ ನಿಮ್ಗೆ ತುಂಬಾ ಬಾಯಾರಿಕೆ ಆಗಿರ್ತದೆ. ಇನ್ನೇನು ನೀರ್ ಸಿಗದೆ ಇದ್ರೆ ನಿಮ್ಮ ಪ್ರಾಣನೇ ಹೊರಟು ಹೋಗ್ತದೆ ಅನ್ನುವಷ್ಟು ಬಾಯಾರಿಕೆ ಆಗ್ಬಿಡ್ತದೆ. ಆ ಸಮಯದಲ್ಲಿ ಯಾರಾದ್ರೂ ಬಂದು ನಿಮ್ಗೆ ಒಂದ್ ಸ್ವಲ್ಪ ನೀರ್ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ನೀವೇನ್ ಕೊಡ್ತೀರಿ ಅಂತ ರಾಜನ್ಗೆ ಸಂತರು ಕೇಳಿದ್ರು. ಆಗ ರಾಜ ಸಂತರಿಗೆ ಹಿಂಗೆ ಉತ್ತರಿಸ್ತಾನೆ, ನೀರ್ ಕೊಟ್ಟು ಪ್ರಾಣವನ್ನ ರಕ್ಷಿಸಿದವ್ರಿಗೆ ನನ್ನ ಅರ್ಧ ರಾಜ್ಯವನ್ನೇ ಕೊಟ್ಬಿಡ್ತೀನಿ. ಆಗ ಸಂತರು ಮತ್ತೆ ರಾಜನನ್ನ ಕುರಿತು ಹೀಗೆ ಹೇಳ್ತಾರೆ, ರಾಜ್ರೇ ನಿಮ್ಮನ್ನ ದೇವರು ನೂರಾರು ಕಾಲ ಆರೋಗ್ಯವಾಗಿಟ್ಟಿರ್ಲಿ. ಆದ್ರೆ ಒಂದ್ ಕ್ಷಣ ಹೀಗೆ ಕಲ್ಪಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ತೀರಾ ಹದಿಗೆಟ್ಟು ವೈದ್ಯರುಗಳು ಎಲ್ಲಾ ಬಗೆಯ ಔಷಧೋಪಚಾರ ಮಾಡಿದಾಗ್ಲೂ ಕೂಡ ಅಂತಿಮವಾಗಿ ನೀವು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನಿಮ್ಮ ಅಂತ್ಯಕಾಲ ಸಮೀಪಿಸ್ತಾ ಇದೆ ಅಂತ ಅನಿಸ್ಬಿಡ್ತದೆ. ಆಗ ಯಾರೋ ಒಬ್ರು ಬಂದು ತಮ್ಮ ಹತ್ರ ಇರೋ ಒಂದು ಮಾತ್ರೆಯನ್ನ ಕೊಡ್ತಾರೆ, ನೀವು ಆ ಮಾತ್ರೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗ್ತೀರಿ, ಸಾವಿನ ದೌಡೆಯಿಂದ ಪಾರಾಗ್ಬಿಡ್ತೀರಿ. ಆಗ ಆ ಮಾತ್ರೆಗೆ ಪ್ರತಿಯಾಗಿ ನೀವೇನ್ ಕೊಡ್ತೀರಿ ಅಂತ ಕೇಳಿದ್ರು ಸಂತರು. ಆಗ ರಾಜ ತಕ್ಷಣವೇ ನನ್ನ ಉಳಿದರ್ಧ ರಾಜ್ಯವನ್ನು ಕೊಟ್ಬಿಡ್ತೇನೆ ಅಂತ ಹೇಳ್ದ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ ಸಂತರು, ಹಾಗಾದ್ರೆ ನಿಮ್ಮ ಇಡೀ ರಾಜ್ಯ ಸಿರಿ ಸಂಪತ್ತುಗಳ ಬೆಲೆ ಕೇವಲ ಒಂದು ಲೋಟ ನೀರು ಮತ್ತೆ ಒಂದು ಮಾತ್ರೆಗೆ ಮಾತ್ರ ಎಂದಂತಾಯಿತು. ಹಾಗಿದ್ರೆ ನಿಮ್ಮ ರಾಜ್ಯದ ಸಿರಿ ಸಂಪತ್ತಿನ ಬೆಲೆ ಇಷ್ಟೇ ಆದ್ರೆ ಅಷ್ಟೇಕೆ ಅದಕ್ಕಾಗಿ ಗರ್ವ ಪಡ್ತೀರಿ ಅಂತ ಕೇಳಿದ್ರು ಸಂತರು. ಈಗ ಸಂತರ ಇಂತಹ ಮಾತುಗಳನ್ನ ಕೇಳ್ತಾ ಇದ್ದಂಗೆ ಆ ರಾಜನ ಮೇಲೆ ಮಂಜಿನ ಮಳೆ ಸುರಿದಂತಾಗ್ಬಿಡ್ತು. ಸಂತರಾಡಿದ ಮಾತಿನ ಅಂತರಾಳವು ಅರ್ಥ ಆಯಿತು. ಅವತ್ತಿನಿಂದ ರಾಜ ತನ್ನ ಸಿರಿ ಸಂಪತ್ತುಗಳ ಬಗ್ಗೆ ಅಹಂಕಾರ ಪಡೋದನ್ನ ಬಿಟ್ಬಿಟ್ನಂತೆ. ಆತ್ಮೀಯರೇ ಕೇಳಿದ್ರಲ್ಲ ಕಥೆಯನ್ನ, ಕಥೆಯಿಂದ ತಿಳಿದು ಬರುವಂತಹ ನೀತಿ ನಮ್ ಬದುಕಿನಲ್ಲಿನೂ ಕೂಡ, ಅಧಿಕಾರ ಸಿರಿ ಸಂಪತ್ತುಗಳನ್ನ ಕಷ್ಟಪಟ್ಟು ದುಡಿದು ಸಂಪಾದಿಸಿರಬಹುದು, ಆದ್ರೆ ಅದ್ರ ಬಗ್ಗೆ ನಮ್ಗೂ ಕೂಡ ಹೆಮ್ಮೆ ಇರಬಹುದು, ಆದ್ರೆ ಅದು ತಪ್ಪಲ್ಲ, ಆದ್ರೆ ಗರ್ವ ಇರಬಾರದು ಅನ್ನೋದು ಈ ಕಥೆಯ ನೀತಿ. ಶ್ರೋತೃಗಳೇ ನಮಸ್ಕಾರ.

0: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ
1: ನೇತಾಜಿ ಗಾಂಧಿ ಹಾಗೂ ಸವಿತಾ ದೇಶ್ಮುಖ್.
2: ಕತೆ ಹೇಳಿದವರು ಸುಭಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಈಗ ಸ್ಪೆಷಲ್ ಮಿಕ್ಸ್ ಮಿಶ್ರ ಸಂಗೀತದ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಒಂದು ಭಕ್ತಿಗೀತೆಯಲ್ಲಿ ಒಂದು ವಚನ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ಅರ್ಹ ಕಾರ್ಮಿಕರು ಇಂದೇ ksw.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಜನಪದ ಗೀತೆಯಲ್ಲಿ ಮನೋಮಿಯ ಬಸಪ್ಪ ಮಾಯಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದವನ್ನು ಕೇಳಿದಿರಿ. ಇನ್ನೀಗ ಬಾಳಪ್ಪ ಹುಕ್ಕೇರಿಯವರಿಂದ ಆನಂದಕಂದ ರಚನೆ.

0: ಬಾಳಪ್ಪ ಉಕ್ಕೇರಿಯವರು ಹಾಡಿರುವ ಆನಂದಕಂದ ಈ ರಚನೆಯೊಂದಿಗೆ ಇಂದಿನ ಸ್ಪೆಷಲ್ ಮಿಕ್ಸ್ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 9:30. ಇನ್ನು ಮುಂದೆ ಚಿತ್ರಗೀತೆಗಳು.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
0: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
0: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
3: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ

0: ಚಿತ್ರದುರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 PM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ, ಸಾಹಿತ್ಯ ಚಿ ಉದಯಶಂಕರ್.

ರಾಜ ನನ್ನ ರಾಜ ಚಿತ್ರದ ಗೀತೆ. ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ. ಕೇಳಿಬರಲಿರುವ ಧ್ವನಿಗಳು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಚಿತ್ರ ಪಾವನಗಂಗಾ.

ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ. ಕೇಳಿ ಬರಲಿರುವ ಧ್ವನಿಗಳು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಚಿತ್ರ ಪಾವನ ಗಂಗಾ.

ನಾನಿನ ಬಿಡಲಾರೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ಈ ಯುಗಳ ಗೀತೆಗೆ ರಚನೆ ಚಿ ಉದಯಶಂಕರ್, ಸ್ವರ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ.

ಸ್ವಾಭಿಮಾನ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು.

0: ಹೇಳ್ಬೇಕೆ?
1: ನೀನು ಕೊಟ್ಟ ಮೇಲೆ ಲೆಕ್ಕ
2: ಏಕೆ? ಇನ್ನೀಗ ಕೊನೆಯದಾಗಿ ಕೇಳಿ ಬೆಳಿ ಮೋಡ ಚಿತ್ರದ ಗೀತೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ರಚನೆ, ವಿಜಯಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು. ಕೇಳಿ ಬೆಳ್ಳಿ ಮೋಡ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನಿನ ಮರೆಯಲಾರೆ, ರಾಜ ನನ್ನ ರಾಜ, ಪಾವನಗಂಗಾ, ನಾನಿನ ಬಿಡಲಾರೆ, ಸ್ವಾಭಿಮಾನ ಹಾಗೂ ಬೆಳ್ಳಿ ಮೋಡ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ದುಡಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ತನಗಾಗಿ ದುಡಿಯುವುದು ಬದುಕು, ಇತರರಿಗಾಗಿ ದುಡಿಯೋದು ಇದೆಯಲ್ಲ ಅದು ಮಾನವೀಯತೆ. ಸಮಾಜದ ಒಳಿತಿಗಾಗಿ ದುಡಿಯಬೇಕು, ಅದರಲ್ಲೇ ಸಾರ್ಥಕತೆಯನ್ನು ಕಾಣಬೇಕು. ನಾವು ಮಾಡುವ ದುಡಿಮೆ ಇದೆಯಲ್ಲ, ಇದು ಕೇವಲ ನಮ್ಮ ಮನೆಯ ದೀಪವನ್ನು ಬೆಳಗಿಸಿದ್ರೆ ಸಾಲದು, ಮತ್ತೊಬ್ಬರ ಮನೆಯ ಕತ್ತಲನ್ನು ದೂರ ಮಾಡಬೇಕು. ಆಗ ನಮ್ಮ ಕೆಲಸಕ್ಕೆ, ನಮ್ಮ ದುಡಿಮೆಗೆ

बारो बारो हे कृष्ण बारो, बारो बारो श्री कृष्ण बारो, राज राज

ಶಬ್ದಭೇದಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದವರು ಹಂಸಲೇಖ. ಇನ್ನು ಮುಂದೆ ಕೇಳಿ ಸಿ ಅಶ್ವಥ್ ಅವರು ಹಾಡಿರುವ ಕಾಮನಬಿಲ್ಲು ಚಿತ್ರದ ಗೀತೆ. ಕುವೆಂಪು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ನಾಳಿನ ಸುಂದರ ಸಮಾಜಕ್ಕೆ ಅದು ಬೀಜವಾಗಬೇಕು, ನಾಂದಿಯನ್ನು ಹಾಡಬೇಕು. ದುಡಿಮೆ ಇದ್ದಲ್ಲಿ ಸಾಧನೆ ಇದೆ, ಸತ್ಕಾರ್ಯ ಇದ್ದಲ್ಲಿ ಸಾರ್ಥಕತೆ ಇದೆ, ಸಮಾಜಕ್ಕಾಗಿ ಶ್ರಮಿಸಿದಲ್ಲಿ ನಮ್ಮ ಬದುಕಿಗೊಂದು ಅರ್ಥವಿದೆ. ಅಂತಹ ಅರ್ಥಪೂರ್ಣವಾದ ಬದುಕು ಎಲ್ಲರದಾಗಬೇಕು. ಮಧುರ ಸ್ವಪ್ನ ಚಿತ್ರಕ್ಕಾಗಿ ದಿನಕರ್ ಅವರು ಹಾಡಿರುವ ಗೀತೆ, ಹೃದಯ ಶಿವ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರವಿ ಕಲ್ಯಾಣ್.

ಉತ್ತಮ ಮಾರ್ಗದ ದುಡಿಮೆಯ ಮೂಲಕ ಕಾಯಕದ ಮೂಲಕ ನಮ್ಮ ಬದುಕು ಸಾಗಬೇಕು. ನಮ್ಮ ಬದುಕಿನ ಪ್ರತಿಯೊಂದು ಹೆಜ್ಜೆಯು ಸಾರ್ಥಕತೆ ಕಡೆಗೆ ಸಾಗಲಿ. ನಮ್ಮ ಪ್ರತಿಯೊಂದು ಶ್ರಮವು ಸಮಾಜದ ಒಳಿತಿಗಾಗಿ ಅರ್ಪಣೆಯಾಗಬೇಕು. ನಮ್ಮ ದುಡಿಮೆಯ ಬೆವರು

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್ ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
2: ನಮ್ಮ ಬದುಕಿಗಾಗಿ ದುಡಿಮೆ ಬೇಕೇ ಬೇಕು. ಕಾಯಕವೇ ಕೈಲಾಸ, ಇದು ಕೇವಲ ಒಂದು ಮಾತಲ್ಲ, ಇದು ಬದುಕನ್ನು ನೋಡುವ ದೃಷ್ಟಿ, ದುಡಿಮೆಯನ್ನು ಗೌರವಿಸುವ ಸಂಸ್ಕೃತಿ, ಸಮಾಜವನ್ನು ಕಟ್ಟುವಂಥ ಮಹಾನ್ ತತ್ವ ಇದರಲ್ಲಿ ಅಡಗಿದೆ. ಬಸವಣ್ಣನವರು ಕಾಯಕಕ್ಕೆ ನೀಡಿದ ಘನತೆ ಅಪಾರ. ಕೈಯಲ್ಲಿ ಕಾಯಕವಿರಲಿ, ಹೃದಯದಲ್ಲಿ ಕರುಣೆ ಇರಲಿ, ದುಡಿಮೆಯಲ್ಲಿ ಪ್ರಾಮಾಣಿಕತೆ ಇರಲಿ, ಗಳಿಕೆಯಲ್ಲಿ ದಾಸೋಹದ ಮನೋಭಾವವಿರಲಿ, ಇದೇ ಸಾರ್ಥಕ ಬದುಕಿನ ಸೂತ್ರ. ದುಡಿಮೆ ಎಂದರೆ ಕೇವಲ ಹೊಟ್ಟೆ ಪಾಡಿಗಾಗಿ ಮಾಡುವ ಕೆಲಸವಲ್ಲ. ತನ್ನ ಶ್ರಮದಿಂದ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದು, ತನ್ನ ಕಾಯಕದಿಂದ ಮತ್ತೊಬ್ಬರ ಬದುಕಿಗೆ ಬೆಳಕಾಗುವುದು, ತನ್ನ ಸಾಮರ್ಥ್ಯದಿಂದ ಸಮಾಜದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡುವುದು, ಇದೇ ನಮ್ಮ ದುಡಿಮೆಯ ಉದ್ದೇಶವಾಗಿರಬೇಕು. ಬಂಗಾರದ ಮನುಷ್ಯ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ

ನೆನಪಿಡಬೇಕು ನಿತ್ಯ

0: ಸಾಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ.
1: ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಸುನೇರೆ ಪಲ್ ಹಳೆಯ ಹಿತ್ತಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇಂದಿನ ಸುನೆರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ದಿಲ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ

ಆನಂದ್ ಬಕ್ಷಿ ಗೀತೆಯನ್ನು ಬರೆದು ಜತಿನ್ ಲಲಿತ್ ಅವರು ರಾಗ ಸಂಯೋಜನೆ ಮಾಡಿರುವ, ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಜ್ಞಿಕ್ ಅವರು ಹಾಡಿರುವ ಗೀತೆ, ಚಿತ್ರ ದಿಲ್ ಕ್ಯಾ ಕರೇ.

बोल राधा बोल संगम होगा के नहीं, हर बोल राधा बोल संगम हो।

ಏಕ್ ತೂಜೆ ಕೆ ಲಿಯೇ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

0: ಸುನಿರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ.
1: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
0: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು. ಇಂದಿನ ಸವಿ ನೆನಪಿನಲ್ಲಿ ಕೇಳಿ, ಮರೆಯದ ಹಾಡು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಮುತ್ತಯ್ಯ ಭಾಗವತರವರ ಕೃತಿಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಆಲಿ ಮನೆ ಚಿತ್ರದ ಗೀತೆ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಅಶ್ವಥ್ ಅವರ ಸಂಗೀತವಿದೆ.

ಹೃದಯ ಪಲ್ಲವಿ ಚಿತ್ರದ ಗೀತೆ ವಾಣಿ ಜೈರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ.

ಶುಭಮಂಗಳ ಚಿತ್ರದ ಗೀತೆ ವಾಣಿ ಜಯರಾಮ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಗೀತರಚನೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

ಎಸ್ ಜಾನಕಿಯವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಬಯಲುದಾರಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 11:33:20. ನಮ್ಮ ಮುಂದಿನ ಗೀತೆ ಸನಾದಿ ಅಪ್ಪಣ್ಣ ಚಿತ್ರದ್ದು. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಉಡುಪಿ ಜಯರಾಮ್ ಅವರು. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿದೆ.

ಒಂದು ಮುತ್ತಿನ ಕಥೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್, ರತ್ನಮಾಲಾ ಪ್ರಕಾಶ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಚಿ ವಿದ್ಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಎಲ್ ವೈದ್ಯನಾಥನ್.

ಸ್ನೇಹದ ಸಂಕೋಲೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಓ ಪ್ರೇಮವೇ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಸುಮಾ ಶಾಸ್ತ್ರಿ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣವರ ಗೀತ ರಚನೆ, ವಿ ರವಿಚಂದ್ರ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ಯೋಜಿಸಿದೆ. ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದಾದ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ನಶೆಯನ್ನು ತ್ಯಜಿಸಿ ನೈತಿಕತೆಯನ್ನು ಅಳವಡಿಸಿಕೊಂಡಾಗ ನಿಜವಾದ ಆತ್ಮ ವಿಜಯ ಸಾಧ್ಯವಾಗುತ್ತದೆ. ಯುವಶಕ್ತಿ ವ್ಯಸನಗಳಿಗೆ ಬಲಿಯಾಗದೆ ಸದ್ಗುಣಗಳಿಗೆ ಬದ್ಧವಾದಾಗ ರಾಷ್ಟ್ರವು ವಿಕಸಿತ ಭಾರತವಾಗಲು ಸಾಧ್ಯವಾಗುತ್ತದೆ. ದೇಹವು ದೇವಾಲಯ, ಅದನ್ನು ನಶೆಯ ವಿಷಯದಿಂದ ಕಲ್ಮಶಗೊಳಿಸದೆ ಸದಾಚಾರ ಸಂಪನ್ನತೆಯ ಅನುಪಾಲನೆಯಿಂದ ಪವಿತ್ರಗೊಳಿಸಬೇಕು. ನಶೆಯುಕ್ತ ವ್ಯಸನದ ಚಟುವಟಿಕೆಗಳು ಕೇವಲ ವ್ಯಕ್ತಿಯನ್ನು ಮಾತ್ರವಲ್ಲ ಕುಟುಂಬ, ಸಮಾಜ ಮತ್ತು ರಾಷ್ಟ್ರದ ಭವಿಷ್ಯವನ್ನು ದುರ್ಬಲಗೊಳಿಸುತ್ತವೆ. ನಶೆಯು ವ್ಯಕ್ತಿಯ ವಿವೇಕ, ಆರೋಗ್ಯ ಮತ್ತು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ. ನಶೆ ಮುಕ್ತ ಜೀವನವು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ನಶೆ ಮುಕ್ತ ಯುವಕರೇ ಭಾರತದ ಶ್ರೇಷ್ಠ ಮಾನವ ಸಂಪನ್ಮೂಲ. ಅವರೇ ವಿಕಸಿತ ಭಾರತದ ನಿರ್ಮಾತೃಗಳು.
0: ರಾಯಚೂರು ಜಿಲ್ಲೆ ಉಡುಮಗಲ್ ಖಾನಾಪುರ ಗ್ರಾಮದಲ್ಲಿ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಸ್ವಸ್ಥ ಇಂದ್ರಿಯ ಸ್ವಸ್ಥ ಇಂಡಿಯಾ ಧ್ಯೇಯದೊಂದಿಗೆ ಆಯೋಜಿಸಿದ 3ನೇ ಆವೃತ್ತಿಯ ಆಯುರ್ಗ್ರಾಮ ಅಭಿಯಾನಕ್ಕೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ನೀಡಿದರು. ಸ್ವಾತಂತ್ರ್ಯ ದಿನಾಚರಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಖಾದಿ ಧ್ವಜಗಳಿಗೆ ಬೇಡಿಕೆ ಹೆಚ್ಚಿದ್ದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಬೆಂಗೇರಿಯ ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಸಿಬ್ಬಂದಿ ಲಕ್ಷಾಂತರ ರಾಷ್ಟ್ರಧ್ವಜಗಳ ತಯಾರಿಯಲ್ಲಿ ತೊಡಗಿದ್ದಾರೆ. ಈ ತಿಂಗಳ 11ರಿಂದ ಆರಂಭವಾಗಲಿರುವ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಖಾದಿ ಧ್ವಜಗಳನ್ನು ಮಾತ್ರ ಬಳಸುವಂತೆ ಕೋರಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾರಥ್ಯದ ಪ್ರಾಧಿಕಾರ ಹಾಗೂ ಅಕಾಡೆಮಿಗಳು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈ ತಿಂಗಳ ಅಂತ್ಯದವರೆಗೆ ಪುಸ್ತಕಗಳ ಖರೀದಿ ಮೇಲೆ 50% ರಿಯಾಯಿತಿ ಪ್ರಕಟಿಸಿವೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ 769 ಶೀರ್ಷಿಕೆಗಳ ಪುಸ್ತಕಗಳು ಆನ್ಲೈನ್ ವೇದಿಕೆಯಲ್ಲೂ ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಲಭ್ಯವಿವೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಎಲ್ಲ ಅರ್ಹ ಗ್ರಾಮೀಣರಿಗೆ ಗರಿಷ್ಠ ಉದ್ಯೋಗ ನೀಡುವ ಮೂಲಕ ನಿತ್ಯ 5 ಲಕ್ಷದಂತೆ ಪ್ರತಿ ತಿಂಗಳು ಕನಿಷ್ಠ 1.5 ಕೋಟಿ ಮಾನವ ದಿನಗಳ ಕೂಲಿ ಹಾಗೂ ಶಾಶ್ವತ ಗುಣಮಟ್ಟದ ಗ್ರಾಮೀಣ ಆಸ್ತಿ ಸೃಜನೆಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ. ಅಕ್ಟೋಬರ್ 1ಕ್ಕೆ ಅಥವಾ ಅದಕ್ಕೂ ಮೊದಲು 18 ವರ್ಷ ಪೂರೈಸುವ ಹೊಸ ಮತದಾರರು ಅರ್ಜಿ ಸಲ್ಲಿಸಬಹುದು. ಅವರ ಅರ್ಹತೆಯನ್ನು ಪರಿಶೀಲಿಸಿ

ಲಿಸಿ ದೃಢಪಡಿಸಿಕೊಂಡ ನಂತರ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲು ಕ್ರಮ ಕೈಗೊಳ್ಳುವುದಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ತಿಳಿಸಿದ್ದಾರೆ. ಸ್ಕೋಲಿಯೋಸಿಸ್ ಸಮಸ್ಯೆ ಇರುವ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಬೆನ್ನುಮೂಳೆ ಅಸಹಜ ಎಸ್ ಅಥವಾ ಸಿ ಆಕಾರದ ವಕ್ರತೆಯನ್ನು ಹೊಂದಿದ್ದರೆ ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಎಂದು ವಿಜಯನಗರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಟಿ ಲಿಂಗರಾಜು ತಿಳಿಸಿದ್ದಾರೆ. 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಟಿ ರಘುಮೂರ್ತಿ ಭೇಟಿ ನೀಡಿ ಬಿಸಿಯೂಟ ಸೇವಿಸಿ ಅಸ್ವಸ್ಥಗೊಂಡಿರುವ 42 ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ವೈದ್ಯರಿಂದ ಮಾಹಿತಿ ಪಡೆದ ಸಚಿವರು ಎಲ್ಲ ಮಕ್ಕಳು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ 24 ವರ್ಷದ ಎಚ್ಎಸ್ ಮೋಹಿತ್ ಬೆಲ್ಜಿಯಂ ಹಾಗೂ ನೆದರ್ಲೆಂಡ್ಸ್ ಆತಿಥ್ಯದಲ್ಲಿ ನಡೆಯಲಿರುವ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ತಂಡದ ಗೋಲ್ ಕೀಪರ್ ಆಗಿ ಕಣಕ್ಕಿಳಿಯಲಿದ್ದಾರೆ. ವಿಶ್ವಕಪ್ನಲ್ಲಿ 50 ವರ್ಷಗಳ ಪ್ರಶಸ್ತಿ ಬರವನ್ನು ನೀಗಿಸುವತ್ತ ಹರ್ಮನ್ ಪ್ರೀತ್ ಸಿಂಗ್ ನೇತೃತ್ವದ ಭಾರತೀಯ ಹಾಕಿ ತಂಡ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ರಾಜ್ಯದ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಇಂದಿನಿಂದ ಮುಂದಿನ 3 ದಿನ ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿಯುವ ಸಾಧ್ಯತೆಯಿದೆ. ಕರಾವಳಿಯ 3 ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಬೆಂಗಳೂರು ನಗರ ಜಿಲ್ಲೆ ಟೇಬಲ್ ಟೆನಿಸ್ ಸಂಸ್ಥೆ ಸಹಯೋಗದಲ್ಲಿ ಕ್ಲಬ್ ಕೋರ್ಟ್ಸ್ನಲ್ಲಿ ನಡೆಯುತ್ತಿರುವ ಟೂರ್ನಿಯ ಬಾಲಕರ ಸಿಂಗಲ್ಸ್ನಲ್ಲಿ ಕೃಷ್ಣ 11-3, 11-7 ಹಾಗೂ 11-6 ನೇರ ಸೆಟ್ಗಳಲ್ಲಿ ಬಿಎನ್ ಚಿರಾಯು ವಿರುದ್ಧ ಜಯಗಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಇನ್ನು ಮುಂದೆ ಕೇಳಿ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದು ಆಕಾಶವಾಣಿ ವಿಜಯಪುರ ಕೇಂದ್ರದ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ನಿರ್ಮಲಾ ಎಚ್ ಸುರಪುರ್ ಅಂತ, ಜಿಲ್ಲಾ ನಿರೂಪಣಾಧಿಕಾರಿಗಳು, ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಜಯಪುರ. ಇವರ ಒಂದು ಶಿಕ್ಷಣ MSc ಫುಡ್ ಅಂಡ್ ನ್ಯೂಟ್ರಿಷನ್, ಅದರ ಜೊತೆಗೆ PG ಡಿಪ್ಲೊಮಾ ಇನ್ ಚೈಲ್ಡ್ ರೈಟ್ಸ್ ಲಾ. ಈ ಪದವಿಗಳನ್ನು ಪಡೆದುಕೊಂಡು ನಮ್ಮ ವಿಜಯಪುರ ನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಶ್ರೀಮತಿ ನಿರ್ಮಲಾ ಎಚ್ ಸುರಪುರ್ ಅವರೇ, ನಮಸ್ಕಾರ ಮತ್ತು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
2: ನಮಸ್ತೆ ಸರ್.
1: ತಾವು ಒಂದು ಮಾಹಿತಿ ಕೊಟ್ಟ ಪ್ರಕಾರ ಮೂರು ಜಿಲ್ಲೆಯಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಈಗ ವಿಜಯಪುರ ನಗರದಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಯಾವಾಗ ತಾವು ನೌಕರಿಯನ್ನ ಪಡೆದುಕೊಂಡ್ರಿ, ಪಡೆದುಕೊಂಡಾಗ ಹುದ್ದೆ ಏನಂತ ಪಡೆದುಕೊಂಡ್ರಿ ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕು ಮೇಡಮ್.
2: ಸರ್, ನಾನು 2002 KPSC ಮೂಲಕ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಇಲಾಖೆಗೆ ನಾನು ಕಾಲಿಟ್ಟೆ ಸರ್. ಅವಾಗಿಂದ ಇಲ್ಲಿವರೆಗೂ ನಾನು ಹಲವಾರು ಸ್ಥಳಗಳಲ್ಲಿ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ, ಸೂಪರಿಡೆಂಟ್ ಆಗಿ, ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿಯಾಗಿ ಮತ್ತು ಬ್ಲೈಂಡ್ ಸ್ಕೂಲ್ನ ಆಡಳಿತಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ಸರ್. ಇದಕ್ಕಿಂತ ಮುಂಚೆ 7 ನಾನು ಇಳಕಲ್ ವಿಜಯ ಮಹಾಂತೇಶ ಮಹಿಳಾ ಮಹಾವಿದ್ಯಾಲಯದಲ್ಲಿ ಗೃಹ ವಿಜ್ಞಾನ ಉಪನ್ಯಾಸಕಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಸರ್.
1: ಈಗ ತಾವಾಗಲೇ ನನಗೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಯ ಜೊತೆಗೆ

0: ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ಯಾವುದಂತ ತಿಳಿಸಬಹುದಲ್ಲ ಮೇಡಮ್?
1: ಸರ್, ಈಗ ನಾನು ಕೇವಲ ಸರ್ಕಾರಿ ಸೇವೆ ಜೊತೆಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದು ಸಮಾಜ ಸೇವೆ ಅಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ನಾವು ಕೆಲವೊಂದು ಕಚೇರಿ ಅವಧಿ ನಂತರ ಕೂಡ ನಾನು ಎಲ್ಲರ ಹೊರಗಡೆ ಹೋದಾಗ ಎಲ್ಲ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಏನಾದರೂ ದೌರ್ಜನ್ಯ ಆಗ್ತಿತ್ತು ಅಥವಾ ಏನಾದರೂ ಸಮಸ್ಯೆ ಆಗ್ತಿತ್ತು ಅಂತ ಅಂತಹ ಸಂದರ್ಭಗಳಲ್ಲಿ ನಾನು ಕೆಲಸವನ್ನ ಮಾಡಿದ್ದೀನಿ. ಅವು ಉದಾಹರಣೆಗಾಗಿ ಹೇಳಬೇಕು ಅಂತಂದ್ರೆ, ನಾನು ಸಾಯಂಕಾಲ ರಾತ್ರಿ 7:30 ಸುಮಾರಿಗೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಗಾಂಧಿ ಚೌಕ್ನಲ್ಲಿ ಹೋಗುವಾಗ ಬಲೂನ್ ಮಾರುವಂತಹ ರಾಜಸ್ಥಾನದ 2 ಮಕ್ಕಳನ್ನ ರಕ್ಷಣೆ ಮಾಡಿ ನಾನು ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿದ್ದೀನಿ. ಅದೇ ರೀತಿ ಶಿವಗಿರಿಯಲ್ಲಿ ಶಿವರಾತ್ರಿಯಂದು ಸಾಯಂಕಾಲ ಹೋದಾಗ ಅಲ್ಲಿ 10 ವರ್ಷದ ಮಹಾರಾಷ್ಟ್ರದ ಬಾಲಕಿ, ಅವಳು ಖಾವಿ ವೇಷ ಧರಿಸಿ ಭಿಕ್ಷೆ ಬೇಡ್ತಾ ಇದ್ಲು, ಆ ಹುಡುಗಿಯನ್ನ ರಕ್ಷಣೆ ಮಾಡಿ ನಾನು ಅವರ ಒಂದು ಸ್ವರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಕೂಡ ನಾನು ಮಕ್ಕಳ ಕಲ್ಯಾಣ ಸಮಿತಿಯ ಮುಖಾಂತರ ಅಲ್ಲಿ ನಾವು ಮಗುವನ್ನ ರಕ್ಷಣೆ ಮಾಡಿ ಕಳಿಸಿದೀವಿ. ಅದಷ್ಟೇ ಅಲ್ಲದೆ ಅರೆಬೆತ್ತಲೆಯಾಗಿ ಒಂದು 35-40 ವರ್ಷದ ಮಹಿಳೆ ಅರೆಬೆತ್ತಲೆಯಾಗಿ ತಿರುಗಾಡ್ತಾ ಇದ್ಲು ನಮ್ಮ ಕಚೇರಿ ಎದುರುಗಡೆನೆ. 8 ಗಂಟೆ ಸುಮಾರಿಗೆ, ಬೆಳಗ್ಗೆ 8 ಗಂಟೆ ಸುಮಾರಿಗೆ ಆ ಮಹಿಳೆಯನ್ನ ರಕ್ಷಣೆ ಮಾಡಿ ನಾವು ನಿರ್ಗತಿಕ ಕುಟೀರಕ್ಕೆ ಆ ಮಹಿಳೆಯನ್ನ ಅಡ್ಮಿಟ್ ಮಾಡಿದ್ವಿ. ಆಕ್ಚುಲಿ ಈ ಮಹಿಳೆಯನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಹಲವಾರು ಸಂಸ್ಥೆಗಳು ಪ್ರಯತ್ನ ಪಟ್ಟಿದ್ರೂ ಆಗಿದ್ದಿಲ್ಲ. ಕೊನೆಗೆ ನಾನು ಕಚೇರಿಗೆ ಬರುವ ಸಮಯದಲ್ಲಿ ಈ ಮಹಿಳೆಯನ್ನ ರಕ್ಷಣೆ ಮಾಡಿದ್ದು ಉಂಟು. ಅಷ್ಟೇ ಅಲ್ಲ, ಮುದ್ದೇಬಿಹಾಳ್ ತಾಲೂಕಿನ ಒಂದು ಹುಲ್ಲೂರು ಅಂಗನವಾಡಿ ಕೇಂದ್ರವನ್ನ ನಾನು ದತ್ತಕ್ ತಗೊಂಡು ನನ್ನ ಸ್ವಖರ್ಚಿನಿಂದ 25,000 ರೂಪಾಯಿ ಖರ್ಚು ಮಾಡಿ ಅಲ್ಲಿ ಒಂದು ಚೈಲ್ಡ್ ಫ್ರೆಂಡ್ಲಿ ಪೇಂಟಿಂಗ್ ಅನ್ನು ಮಾಡಿ ಮಗುವಿನ ಶಿಕ್ಷಣಕ್ಕೆ ಒಂದು ಸಹಕಾರಿಯಾಗುವಂತಹ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದೀವಿ. ಅದರ ಜೊತೆಗೆ ಏಕಪೋಷಕ ಮಕ್ಕಳಿಗೆ, ಸಾಕಷ್ಟು ಮಕ್ಕಳಿಗೆ ನಾನು ಫೀಸ್ಗಳನ್ನ ಕೊಟ್ಟಿದ್ದೀನಿ. ಒಬ್ಬ ಬಾಲಕಿ, ಏಕಪೋಷಕ ಬಾಲಕಿ, ಅವಳು ನಮ್ಮ ಬಾಲಮಂದಿರದಲ್ಲಿ ಓದ್ತಾ ಇದ್ಲು. ಆ ಸಮಯದಲ್ಲಿ ಅವಳಿಗೆ ಬಿ ಇ ಮುಗಿಸಿದ ನಂತರ ಅವಳಿಗೆ ಕೆಲವೊಂದು ಕೋರ್ಸ್ಗಳನ್ನ ಮಾಡುವ ಅವಶ್ಯಕತೆ ಇತ್ತು. ಆ ಕೋರ್ಸ್ಗಳನ್ನ ಮಾಡಲಿಕ್ಕೆ ಧನ ಸಹಾಯ ಮಾಡಿ, ಆಮೇಲೆ NGO ಮುಖಾಂತರನು ಕೂಡ ನಾನು ಅವಳನ್ನ ಧನ ಸಹಾಯವನ್ನು ತೆಗೆದುಕೊಂಡು ಅವಳು ಜಾವಾ ಕೋರ್ಸ್ ಮಾಡಿದ ನಂತರ ಈಗ ಸದ್ಯ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಸರ್,
0: ತಾವು ಆಗಲೇ ಇನ್ನೊಂದಿಷ್ಟು ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಪ್ರಕರಣದಲ್ಲಿ 7 ಜನರಿಗೆ ಶಿಕ್ಷೆಯನ್ನ ಕೊಡಿಸಿದ್ದೀನಿ ಅಂತ ಹೇಳಿದ್ರಿ ತಾವು, ಅದು ಪ್ರಕರಣ ಏನು ಅಂತ ಸ್ವಲ್ಪ ತಿಳಿಸಿಕೊಡ್ತೀರಾ ಜನರಿಗೆ?
1: ಸರ್, ಇದು ವಿಜಯಪುರ ನಗರದಲ್ಲಿ ಆದಂತಹ ಒಂದು ಘಟನೆ. ಇಲ್ಲಿ ಇಂಥ ಈ ಘಟನೆಯಲ್ಲಿ ಏನು 18 ವರ್ಷದ ಒಳಗಿನ ಹುಡುಗಿಯ ಒಂದು ಮದುವೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಾಗ ಅಲ್ಲಿ ನಮ್ಮ ಜೊತೆಗೆ ನಮ್ಮ ಇಲಾಖೆಯ ಕೆಲವೊಂದು ಸಿಬ್ಬಂದಿಗಳು ಹೋಗಿ ಆ ಮಗುವನ್ನ ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿ ಅಲ್ಲಿ ನಾವು FIR ಅನ್ನ, ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ 2006 ಪ್ರಕಾರ ನಾವು FIR ಅನ್ನ ದಾಖಲು ಮಾಡಿದ್ವಿ. ಆ ದಾಖಲು ಮಾಡಿದ ನಂತರ ಮೊನ್ನೆ 2019 ಅಲ್ಲಿ ಆ ಒಂದು ವ್ಯಕ್ತಿಗೆ ಯಾರು ಆರೋಪಿಯಾಗಿದ್ರು ಅವರಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಆಯಿತು, ಆಮೇಲೆ 10,000 ರೂಪಾಯಿ ದಂಡ ಕೂಡ ಆಯಿತು. ಸರ್, ಇಲ್ಲಿ ಹೇಳಬೇಕಂದ್ರೆ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಕೇಸ್ ಮಾಡಿದ್ದು ನಾನು 28/4/2012 ಪ್ರಥಮವಾಗಿ ಕೇಸ್ ಮಾಡಿದೆ. ಆಮೇಲೆ ಇದು ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿನೇ ಕನ್ವಿಕ್ಷನ್ ಆಗಿದ್ದು ಕೂಡ ಇದು ಪ್ರಥಮ ಒಂದು ಪ್ರಕರಣ. ಸರ್,
0: ಅಂದ್ರೆ ತಾವು ಹೇಳುವ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಪ್ರಕರಣನೂ ಹೌದು, ಅದಕ್ಕೆ ನ್ಯಾಯ ದೊರಕಿದ್ದು ಕೂಡ ಹೌದು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ತಾವು ಆಗ್ಲೇ ಇನ್ನೊಂದು ಮಾಹಿತಿಯನ್ನ ಕೊಟ್ಟಿದ್ರಿ ನನಗೆ, ಏನಪ್ಪಾ ಅಂತಂದ್ರೆ ಪೋಕ್ಸೋ ಕಾನೂನಿನ ಅಡಿಯಲ್ಲಿ 4 ಜನ ಬಾಲಕಿಯರನ್ನ ರಕ್ಷಣೆ ಮಾಡಿ ಶಿಕ್ಷೆ ಕೊಡಿಸಿದ್ದೀನಿ ಅಂತ ಮಾಹಿತಿ ಕೊಟ್ಟಿದ್ರಿ, ಅದೇನು ಪ್ರಕರಣ ಅಂತ ವಿವರವಾಗಿ ಹೇಳ್ತೀರಾ?
1: ಸರ್, ವಿಜಯಪುರ ನಗರದಲ್ಲಿನೇ ಇಲ್ಲಿ ನಮಗೆ ಒಂದು ಕಾಲ್ ಬರುತ್ತೆ. ಸರ್, ಒಂದು ಮಗು 14 ವರ್ಷದ ಮಗು ಗರ್ಭಿಣಿ ಆಗಿದಾಳ ಅಂತ ಹೇಳಿ, ಆ ಟೈಮ್ನಲ್ಲಿ ಆ ಮಗು ಸ್ಕೂಲಲ್ಲಿ ಇತ್ತು. ನಾವು ನಮ್ಮ ಟೀಮ್ನೊಂದಿಗೆ ಅಲ್ಲಿ ಹೋದಾಗ ಆ ಮಗು ಇತ್ತು, ಆದರೆ ಗರ್ಭಿಣಿ ಆಗಿದ್ದು ಹೌದು. ನಾವು ಮಗುವನ್ನ ಕೌನ್ಸಿಲಿಂಗ್ ಮಾಡಿದಾಗ ಆ ಮಗು ಒಪ್ಪಲಿಲ್ಲ. ಕೊನೆಗೆ ನಾವು ಅವ್ರ ವಿಚಾರ ಮಾಡಿ ಅವ್ರ ಮನೆಯವ್ರನ್ನ ಕರೆಸಿದಾಗ ಅವ್ರ ಅತ್ತೆ ಸೋದರತ್ತೆ ಬಂದ್ಲು, ಸೋದರ ಮಾವ ಬಂದ. ಬಟ್ ಅಲ್ಲಿ ಆ ಮಗುವಿಗೆ ಈ 4 ಮಕ್ಕಳಿದ್ದು. ಸರ್, ಒಂದು 14 ವರ್ಷ 12 ವರ್ಷ 10 ವರ್ಷ ಮತ್ತು 4 ವರ್ಷದ ಮಕ್ಕಳು, 4 ಜನ ಹೆಣ್ಮಕ್ಳು. ಈ ಮಕ್ಕಳಿಗೆ ತಾಯಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ಲು, ತಂದೆ ತೀರ್ಕೊಂಡಿದ್ದ, ಹೀಗಾಗಿ ಸೋದರತ್ತೆ ಮನೆಯಲ್ಲಿ ಇದ್ರು. ಈ ಆ ಮಗುವನ್ನ ನಾವು ಕೇಳಿದಾಗ ಆ ಮಗು ಏನೂ ಉತ್ತರ ಕೊಡ್ಲಿಲ್ಲ, ಯಾರು ಇದಕ್ಕೆ ಕಾರಣ ಅಂತ ಹೇಳಿ. ಆ ಟೈಮ್ನಲ್ಲಿ ನಾವು ಮಗುವನ್ನ ರಕ್ಷಣೆ ಮಾಡ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಯ್ತು, ಆ ಮಗುವಿನ ಸೋದರ ಮಾವ ಆ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾನ ಅಂತ ಹೇಳಿ. ಆ ಸಮಯದಲ್ಲಿ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಪೋಕ್ಸೋ ಪ್ರಕರಣದಡಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ 2012 ಈ ಒಂದು ಪ್ರಕರಣದಡಿ ನಾನು ಕೇಸನ್ನು ದಾಖಲು ಮಾಡಿದೆ. ಅದು ಕೂಡ ಇಲ್ಲಿ ನ್ಯಾಯಾಲಯದಿಂದ ಒಂದು ಆರ್ಡರ್ ಬಂತು. ಸರ್, ಆ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಯಿತು ಹಾಗೂ 2 ಲಕ್ಷ ರೂಪಾಯಿ ದಂಡ ಆಯಿತು. ಇದರೊಟ್ಟಿಗೆ DLSAಯಿಂದ ಇಲ್ಲಿ ಆ ಮಗುವಿಗೆ 10 ಲಕ್ಷ ರೂಪಾಯಿ ಅವಾರ್ಡ್ ಆಯಿತು. ಸರ್, ಅದರಲ್ಲಿ 5 ಲಕ್ಷ ರೂಪಾಯಿ ಹುಟ್ಟಿದ ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಆಗಿಟ್ರು, ಉಳಿದ 5 ಲಕ್ಷದಲ್ಲಿ 2.5 ಲಕ್ಷ ಏನು ವಿಕ್ಟಿಮ್ ಇದ್ಲಲ್ಲ ಆ ವಿಕ್ಟಿಮಿನ ಹೆಸರಿನಲ್ಲಿ ಹಾಗೂ 2.5 FD ಇಟ್ಟರು, 2.5 ಲಕ್ಷ

0: ಜೀವನ ಸಾಗಿಸ್ಲಿಕ್ಕೆ ಬ್ಯಾಂಕ್ನಲ್ಲಿ ಮೊತ್ತವನ್ನು ಇಟ್ಟರು ಸರ್.
1: ಈಗ ತಾವು ಹೇಳಿದ್ರೆ ಬ್ಯಾಂಕ್ನಲ್ಲಿ ದುಡ್ಡನ್ನು ಇಟ್ಟರು ಅಂತ ಹೇಳಿ, ಈಗ ಬ್ಯಾಂಕ್ನಲ್ಲಿ ದುಡ್ಡನ್ನು ಇಡುವಂಥ ಸಂದರ್ಭದಲ್ಲಿ ಶೋಷಣೆಗೆ ಒಳಗಾದಂಥ ಹೆಣ್ಣುಮಗಳು ಇನ್ನೂ 18 ವರ್ಷ ವಯಸ್ಸಾಗಿಲ್ಲ ಅಂತಂದರೆ ಅದನ್ನು ಜಾಯಿಂಟ್ ಅಕೌಂಟು ತೆಗಿಬೇಕಾಗತ್ತೆ. ಅದು ಆ ಅಕೌಂಟನ್ನು ಯಾವ ಇನ್ನೊಬ್ಬರು ಯಾರನ್ನ ಜೊತೆ ಮಾಡಿ ಹೆಸರನ್ನು ಇಟ್ಟರಿ
0: ಸರ್? ಈಗ ಅದನ್ನು ಹೇಳಬೇಕಾದ್ರೆ ನೀವು ಯೂಶ್ವಲಿ ನಾವು ಏನಂತಂದ್ರೆ ಸೋದರತ್ತಿನೂ ಕಡೆನೂ ಬಿಡಲಿಲ್ಲ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯವರು. ಅವ್ರಿಗೆ ಒಂದು ದೂರದ ಸಂಬಂಧಿ ಒಬ್ರು ಅಜ್ಜಿ ಇದ್ರು ಸರ್, ಆ ಅಜ್ಜಿ ಕಡೆ ಬಿಟ್ರು, ಆ ಅಜ್ಜಿ ಹೆಸರಲ್ಲಿ ಮತ್ತು ಆ ಮಗುವಿನ ಹೆಸರಲ್ಲಿ, ಆಮೇಲೆ ಆ ಮಗುಗೆ ಡೆಲಿವರಿನೂ ಆಯ್ತು, ಗಂಡು ಮಗುಗೂ ಜನನ ಕೊಟ್ಲು. ಹೀಗಾಗಿ ಅಜ್ಜಿ ಮತ್ತು ಆ ಮಗುವಿನ ಹೆಸರಲ್ಲಿ ಮೇಜರ್ ಇರದೇ ಇರೋದ್ರಿಂದ ಇಟ್ರು. ಆಮೇಲೆ ಮೇಜರ್ ಆದ್ಮೇಲೆ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಸರ್.
1: ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರವರೇ, ತಾವು ಇಷ್ಟೊಂದು ಈ ಸರ್ಕಾರಿ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಬಾಲ್ಯ ವಿವಾಹ ತಡೆ ಹಿಡಿದಂಥ ಪ್ರಕರಣಗಳನ್ನು ಮಾಡಿದ್ದೀರಿ, ಆಮೇಲೆ ಪೋಕ್ಸೋ ಕಾನೂನಿನಡಿಯಲ್ಲಿ ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡಿಸಿದ್ದೀರಿ, ಮತ್ತು ಬಾಲಕಿಯರನ್ನು ರಕ್ಷಣೆ ಮಾಡಿದ್ದೀರಿ. ಈಗ ತಮಗೆ ಸಮಾಜದಲ್ಲಿಂದ ಅಥವಾ ಸಮಾಜದಲ್ಲಿ ಈಗ ತಾವೇನು ಶಿಕ್ಷೆಯನ್ನು ಕೊಡಿಸಿದ್ದೀರಿ, ಆ ವ್ಯಕ್ತಿಗಳಿಂದ ಏನಾದರೂ ಬೆದರಿಕೆ ಭಯ ಏನಾದರೂ ತಮಗೆ ಮಾಡಿರ್ಬೋದು ಅಂತ ನನಗನ್ನಿಸುತ್ತೆ. ಅದರ ತಾವೇ ಬಿಡಿಸಿ ಹೇಳಬೇಕು ಅದನ್ನು.
0: ಆ್ಯಕ್ಚುಲಿ ಭಯ ಅನ್ನೋಕ್ಕಿಂತ ಏನಿತ್ತು, ಭಯ ಇತ್ತು ಅವ್ರಿಗೆ, ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅಂದ ತಕ್ಷಣ ಭಯ ಇತ್ತು. ಬಟ್ ಇದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯೊಳಗೇನು ಆರೋಪಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಆಯ್ತು. ಈಗ ಈ ಹಿಂದಿದ್ದಂತಹ ಟಿ ಭೂಬಾಲನ್ ಸರ್ ಜಿಲ್ಲಾಧಿಕಾರಿಗಳಾಗಿದ್ರು. ಆಕ್ಚುಲಿ ಆ ಶಿಕ್ಷೆ ಒಂದು ಇದನ್ನ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡಬೇಕು ಅಂತೇಳಿ ಎಲ್ಲಾ ಪೇಪರ್ಗಳಲ್ಲಿ ಎಲ್ಲದರಲ್ಲಿ ಪಬ್ಲಿಷ್ ಮಾಡಿದ್ರು. ಆ ಟೈಮಲ್ಲಿ ಭಯ ಆಯ್ತು ನನಗೆ ಎಲ್ಲಿ ಏನಾಗುತ್ತ ಅಂತ ಹೇಳಿ. ಬಟ್ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಮನೋಸ್ಥೈರ್ಯವನ್ನ ನೀಡಿದ್ರು. ಹಿಂಗಾಗಿ ನಾವು ಒಂದು ನಮ್ಮ ಮೇಲಾಧಿಕಾರಿಗಳ ಮನೋಸ್ಥೈರ್ಯದೊಂದಿಗೆ ಒಂದು ಅವರು ಕೊಡುವಂತಹ ನಮ್ಗೆ ಇದಕ್ಕೆ ಸಪೋರ್ಟ್ಗೆ ನಾವು ಇದಕ್ಕೆ ಸ್ವಲ್ಪ ಭಯನೂ ಕಡಿಮೆ ಆಯಿತು. ಬಟ್ ಈಗ ಪೋಕ್ಸೋ ಪ್ರಕರಣದಲ್ಲಿ ಏನು ಜೀವಾವಧಿ ಶಿಕ್ಷೆ ಆಗಿದೆ ಅಲ್ಲ, ಅವರಂತರೂ ಈಗ ಜೈಲಲ್ಲಿ ಇರೋದು. ಬಟ್ ಭಯ ಇದೆ, ಭಯ ಇಲ್ಲ ಅಂತಲ್ಲ, ಯಾಕಂದ್ರೆ ನಾನು ಮನುಷ್ಯರು, ಭಯ ಇದೆ ಯಾವಾಗ ಏನಾಗುತ್ತೆ ಅಂತ. ನನಗೂ ಫ್ಯಾಮಿಲಿ ಉಂಟು. ಬಟ್ ಆದರೂ ಆದಾಗ್ಯೂ ಏನು ಅಂತಂದರೆ ಒಂದು ಬಂಡ ಧೈರ್ಯ, ಆ ಧೈರ್ಯದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಸರ್.
1: ಅಲ್ಲ, ವೃತ್ತಿಗೆ ದ್ರೋಹ ಬಗೆಯಬಾರ್ದು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇಷ್ಟೊಂದು ಕೆಲಸವನ್ನ ಮಾಡಿದ್ದೀರಿ, ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟೆಲ್ಲ ವಿವರವಾದ ಒಂದು ಮಾಹಿತಿಯನ್ನ ಕೊಟ್ರಿ ಶ್ರೀಮತಿ ನಿರ್ಮಲಾ ಸುರ್ಪುರವರೇ, ತಮ್ಮ ಕುಟುಂಬದ ಪರಿಚಯವನ್ನ ಮಾಡ್ಕೋಬಹುದಲ್ಲ
0: ಸರ್? ಆಕ್ಚುಲಿ ನಮ್ಮ ತಂದೆಯವರಿಗೆ ನಾನು ಇಂಜಿನಿಯರ್ ಆಗಬೇಕು ಅನ್ನೋ, ಸಿವಿಲ್ ಇಂಜಿನಿಯರ್ ಆಗಬೇಕು ಅನ್ನೋದು ಬಹಳ ಆಸೆ ಇತ್ತು. ಬಟ್ ನನಗೆ ಆ ಸಮಯದಲ್ಲಿ ನನಗೆ ಆ ಇಂಜಿನಿಯರಿಂಗ್ ಪೋಸ್ಟ್ ಸಿಗಲಿಲ್ಲ. ಸಿಗದೇ ಇದ್ದ ಕಾರಣ ನಾನು ರೂರಲ್ ಹೋಮ್ ಸೈನ್ಸ್ ಕಾಲೇಜ್, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಲ್ಲಿ ರೂರಲ್ ಹೋಮ್ ಸೈನ್ಸ್ಗೆ ಸೇರಿಕೊಂಡೆ. ಅಲ್ಲಿಂದ ನಂದು ಇದು ಚಲೋ ಆಯಿತು. ಅಂದರೆ ನಮ್ಮ ತಂದೆಯವರು ಹೇಳಿದರು, ನಂಗೆ ಭಾಳ ಸಪೋರ್ಟ್ ಮಾಡ್ತಿದ್ರು ನಾನು ಸಣ್ಣವಳಿದ್ದಾಗಿಂದನು. ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗಿಂದನು ಕೂಡ ಸ್ವಲ್ಪ ನಮ್ಮ ತಂದೆಯವರು ಹೇಳಿಕೊಟ್ಟದ್ದು ಏನಂದರೆ ನೈತಿಕ ಮೌಲ್ಯಗಳನ್ನು ಮತ್ತು ಯಾವ ರೀತಿ ನಾವು ಸಂಸ್ಕಾರಯುತವಾಗಿರಬೇಕು ಅಂತೇಳಿ. ನಾ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಪಾಠ ಹೇಳ್ತಿದ್ದೆ, ಟ್ಯೂಷನ್ ಹೇಳ್ತಿದ್ದೆ, ಆಮೇಲೆ ಹೂ ಕಟ್ತಿದ್ದೆ, ನಮ್ಮದೇ ಹೊಲದಲ್ಲಿ ಹತ್ತಿ ಬಿಡಿಸ್ತಿದ್ದೆ, ಇವನ್ನೆಲ್ಲ ಮಾಡ್ತಿದ್ದೆ. ಬಟ್ ನಮಗೇನು ಕಡಿಮೆ ಇರಲಿಲ್ಲ, ನಮ್ಮಲ್ಲಿ ಕೃಷಿಕ ಇದು ಭೂಮಿ ಇತ್ತು. ಆದರೂ ನಮ್ಮ ಮನೆಯವರು ಏನು ಹೇಳಿದಂತಹ ಒಂದಿದು ಅವ್ರು ನಾನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆಗೆ ನಮ್ಮ ತಾಯಿ, ಹಂಗೆ ಮದುವೆ ಆದಮೇಲೆ ನನ್ನ ಗಂಡ, ಯಾಕಂದರೆ ನಾವು ಏನು ಕಚೇರಿ ಅವಧಿಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಷ್ಟಕ್ಕೆ ಕೆಲವೊಂದು ಪುರುಷರು ಏನು ಹೋಗ್ತಿ ಏನು ಇಷ್ಟೆಲ್ಲ ಮಾಡ್ತೀಯ ಅಂತ ಹೇಳಿ ಸ್ವಲ್ಪ ಏನು ಮಾಡ್ತಾರೆ. ಬಟ್ ನನ್ನ ಗಂಡ ನಂಗೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಕೆಲವೊಂದು ನಾನು ಸುಪ್ರಿಡೆಂಟ್ ಆದಾಗ, ಬಾಲಮಂದಿರದ ಸುಪ್ರಿಡೆಂಟ್ ಆದಾಗ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಕೂಡ ನಾನು ಹೋಗ್ತಾ ಇದ್ದೆ ಕೆಲಸಕ್ಕೆ. ಹೀಗಾಗಿ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮಕ್ಕಳು ಕೂಡ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನಗೆ ಬಹಳ ಸಪೋರ್ಟ್ ಅನ್ನು ಮಾಡಿದ್ದಾರೆ ಸರ್.
1: ಈಗ ಸಪೋರ್ಟ್ ಮಾಡಿದರೆ ಅವ್ರ ಹೆಸರು ಮತ್ತೆ ಎಷ್ಟು ಜನ ಮಕ್ಕಳು ತಮಗೆ ಗೊತ್ತಾಗ್ಲಿಲ್ಲ
0: ಸರ್? ನಮ್ಮ ಮನೆಯವರು ದೇವೇಂದ್ರ ಧನ್ಪಾಲ್ ಅಂತೇಳಿ, ಅವರು ಚೀಫ್ ಆಫೀಸರ್ ಆಗಿದ್ದಾರೆ, ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿದ್ದಾರೆ. ನನಗೆ ಇಬ್ರು ಮಕ್ಕಳು ಸರ್, ಮಗ ಅಭಿನಂದನ್ ಧನ್ಪಾಲ್ ಅಂತ, ಅವನು ಆರ್ಕಿಟೆಕ್ಟು, ಈಗ ಅವನು ಕೆಲಸ ಮಾಡ್ತಾ ಇದ್ದಾನೆ. ಮಗಳು ಭಾವನಾ ಧನ್ಪಾಲ್ ಅಂತೇಳಿ, ಈಗ ಅವಕ್ಕೆ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಡಿಗ್ರಿಯನ್ನು ಮುಗಿಸಿದಾಳೆ. ಅವಳಿಗೆ ಆಸೆ ಏನು ಅಂತಂದರೆ ಈಗ ಪೈಲಟ್ ಆಗಬೇಕು ಅಂತ, ಅದಕ್ಕೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಈಗ ಬೆಂಗಳೂರಿಗೆ ಹೋಗಲು ಸಿದ್ಧಳಾಗಿದ್ದಾಳೆ ಸರ್.
1: ಶ್ರೀಮತಿ ನಿರ್ಮಲಾ ಸುರ್ಪುರವರೇ, ಇಷ್ಟೊಂದು ಸರ್ಕಾರಿ ಸೇವೆಯನ್ನು ಮಾಡ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಜೊತೆಗೆ ಸಮಾಜದ ಸೇವೆಯನ್ನು ಕೂಡ ತಾವು ಮಾಡ್ತಾ ಬಂದಿದ್ದೀರಿ. ಅದರಲ್ಲಿ ನನ್ನನ್ನು ಕಾಡುವಂಥ ಪ್ರಶ್ನೆ ಅಂತಂದರೆ, ಸಮಾಜ ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆಗಳು ತಮ್ಮನ್ನು ಹುಡುಕಿಕೊಂಡು ಪ್ರಶಸ್ತಿಗಳು ನೀಡಿರಬೇಕಲ್ಲ?
0: ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 19 ವರ್ಷದೊಳಗಿನ ಮಕ್ಕಳ ಸ್ಕ್ರೀನಿಂಗ್ ಮತ್ತು ಟ್ರೇಡಿಂಗ್ ಅಂಡರ್ RBSK ಪ್ರೋಗ್ರಾಮ್ದಲ್ಲಿ ತಾಲೂಕಿನಲ್ಲಿ ಎಕ್ಸಲೆಂಟ್ ಕೆಲಸ ಮಾಡಿದ್ದಕ್ಕಾಗಿ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೂಡ ಕೊಟ್ಟಿದ್ದಾರೆ ಸರ್.

0: ಒಂದು ಹೇಳಿದ್ರಲ್ಲ ಅಂದ್ರೆ ಇಲ್ಲಿ ತಾವು ಕೊಟ್ಟ ಮಾಹಿತಿ ಪ್ರಕಾರ ಲೋಕಸಭಾ ಸಾರ್ವತ್ರಿಕ ಚುನಾವಣಾ 2024ರಲ್ಲೂ ಕೂಡ ತಮಗೆ ಒಂದು ಪ್ರಶಸ್ತಿ ಬಂದಿದೆ ಅಂತ ಕೇಳಲ್ಪಟ್ಟೆ ನಾನು.
1: ಸರ್, ಅದು ಅಭಿನಂದನಾ ಪತ್ರ ಸರ್. 2024-2025 ಸಾಲಿನೊಳಗೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಬಸವನ್ ಬಾಗೇವಾಡಿ ಮತಕ್ಷೇತ್ರದೊಳಗೆ ನಾನು ಸೆಕ್ಟರ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಸರ್. ಆ ಸಮಯದಲ್ಲಿ ಎಲ್ಲಾ ಕೆಲಸಗಳನ್ನ ನಿಯಮಬದ್ಧವಾಗಿ ಅಚ್ಚುಕಟ್ಟಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೀವಿ ಅಂತೇಳಿ ಅಭಿನಂದನಾ ಪತ್ರ ಕೂಡ ಕೊಟ್ಟಿದ್ದಾರೆ ಸರ್. ಈ ಕೆಲವೊಂದು ನನ್ನ ಸರ್ಕಾರಿ ಸೇವೆಯೊಂದಿಗೆ ಸಾಮಾಜಿಕ ಸೇವೆಯನ್ನ ಮಾಡಿದ್ದನ್ನ ಆಗಿನ ಜಿಲ್ಲಾಧಿಕಾರಿಗಳಾದ YS ಪಾಟೀಲ್ ಸರ್ ಅವರು ಅದನ್ನ ಗುರುತಿಸಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಅಂತ ಕೊಟ್ರು ಸರ್. ಸರ್ಕಾರಿ ನೌಕರಿ ಕೊಡುವಂತಹ ಒಂದು ಪ್ರಶಸ್ತಿ. ಅದೇ ರೀತಿ G News ನವರು ಕೂಡ ನಂಗೆ 2025ರಲ್ಲಿ G Achievers Award ಅಂತ ಒಂದು ಈ ಸೇವೆಯನ್ನ ಗುರುತಿಸಿ ಅವರು ತಾವೇ ಕರೆದು ಕೊಟ್ರು ಸರ್. ಅದರ ಜೊತೆಗೆ ಇನ್ನೊಂದು ಹಾವೇರಿ ಜಿಲ್ಲೆಯಲ್ಲಿ ಕರುನಾಡ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ಕೊಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್.
0: ಈಗ ತಾವು ಸುಮಾರು 25 ವರ್ಷ ನಾನು ಈ ಕರ್ನಾಟಕ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿನೂ ಕೂಡ ಸರ್ಕಾರಿ ಸೇವೆಯನ್ನ ಮಾಡ್ತಾ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನನ್ನು ಕುತೂಹಲವಾಗಿ ನಾನು ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇಷ್ಟೆಲ್ಲ ಏನು ತಾವು ಸೇವೆಯನ್ನು ಮಾಡಿದ್ದೀರಿ, ಇಷ್ಟೊಂದೆಲ್ಲ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆಯನ್ನು ಕೊಡಿಸಿದ್ದೀರಿ, ಮತ್ತೆ ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣವನ್ನ ತಡೆ ಹಿಡಿದಿದ್ದೀರಿ. ಹೀಗಾಗಿ ಈ ಸರ್ಕಾರಿ ನೌಕರಿ ಮಾಡ್ತಾ ಸಂಸಾರವೆಂಬ ಬಂಡಿಯನ್ನ ಎಳೆದುಕೊಂಡು ಹೋಗುತ್ತಿರುವಂತ ಮಹಿಳೆಯರಿಗೆ ಕಿವಿಮಾತನ್ನ ಏನನ್ನ ಹೇಳ್ತೀರಿ ಮೇಡಮ್?
1: ಈಗ ಮಹಿಳೆಯರಿಗೆ ಕಿವಿ ಮಾತು ಹೇಳಬೇಕು ಅಂತಂದ್ರೆ, ಆಕ್ಚುಲಿ ಮಹಿಳೆಯರು ಅಂದ ತಕ್ಷಣ ನಾವು ಅಡುಗೆ ಮನೆಗೆ ಸೀಮಿತರಾಗಿದ್ದೀವಿ ಅನ್ನೋ ಒಂದು ಮನೋಭಾವನೆಯನ್ನ ನಾವು ನಮ್ಮಲ್ಲಿರುವ ಮನೋಭಾವನ ನಾವೇ ಹೊಡೆದಾಕ್ಬೇಕು ಅದನ್ನ. ಆದ್ಮೇಲೆ ಕೆಲವೊಂದು ಸಲ ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಸಾಕಷ್ಟು ಅಡೆತಡೆಗಳು ಬರ್ತಾವು. ಬರಲಿ, ಅಡೆತಡೆಗಳು ಬರಲಿ, ನಾವು ನಡೆಯುವ ದಾರಿ ಸೀದಾ ಇತ್ತು, ಒಳ್ಳೆಯ ಒಂದು ರೀತಿಯಲ್ಲಿ ಇತ್ತಂದ್ರೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಅದು ಮೇನ್ ಅಂತಂದ್ರೆ ನಾವು ಕೆಲವೊಂದು ಸಲ ಇವುಗಳನ್ನ ನಾನು ಸರ್ಕಾರಿ ಸೇವೆಯೊಂದಿಗೆ ಕುಟುಂಬದ ಕೆಲಸದೊಂದಿಗೆ ಮತ್ತು ಸಮಾಜ ಸೇವೆ ಮಾಡಲಿಕ್ಕೆ ನಾನು ಕೆಲವೊಂದು ಯೋಜನೆಗಳನ್ನು ಕೂಡ ನಾನು ಹಾಕೊಂಡಿರ್ತೀನಿ. ಯಾವುದೇ ಆಗಲಿ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟು. ನನಗೆ ನಾಳೆ ಮಾಡುವ ಕೆಲಸದ ಬಗ್ಗೆ ನಾ ಈಗಲೇ ಇವತ್ತೇ ನಾವುಗಳನ್ನ ಯೋಜನೆಗಳನ್ನು ಹಾಕೊಂಡು ನಾನು ಮಾಡಲಿಕ್ಕೆ ಆಗಿದ್ರಿಂದ ಮಾತ್ರ ಇವನ್ನ ಸಾಧನೆ ಮಾಡಲಿಕ್ಕೆ ಅಂತ ಮಾಡಬಹುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಈಗ ಹೆಣ್ಮಕ್ಳಿಗೆ ಯಾವುದಕ್ಕೂ ಹೆದರಬಾರದು. ಒಂದು ತಮ್ಗೆಲ್ಲ ಗೊತ್ತಿದ್ದಂಗೆ ಒಂದು ರಣಹದ್ದು ಏನು, ಅದರ ಆಯುಷ್ಯ 80 ವರ್ಷ, 40 ವರ್ಷ ಅದು ಬಹಳ ಚೆನ್ನಾಗಿ ತಾನು ಆಹಾರವನ್ನ ಹಿಡಿಯುತ್ತ ಜೋ ಮೇಲೆ ಇರುತ್ತ, ಅದು ತೀಕ್ಷ್ಣವಾದಂತ ದೃಷ್ಟಿಯನ್ನು ಹೊಂದಿರುತ್ತ. ಅದು 40 ವರ್ಷ ಆದ ಬಳಿಕ ಅದು ಅದರ ಒಂದು ಕಾರ್ಯವೈಖರತೆ ಕಡಿಮೆ ಆಗ್ಬಿಡುತ್ತ. ಅವಾಗ ಅದು ಹೆದರಂಗಿಲ್ಲ. ಆ ಒಂದು ಮೂಕ ಪಕ್ಷಿ 6 ತಿಂಗಳ ಕಾಲ ಅಜ್ಞಾತವನ್ನು ಅನುಭವಿಸಿ ಮತ್ತೆ ಹೊಸದಾಗಿ ತನ್ನ ಕೊಕ್ಕನ್ನ, ತನ್ನ ರೆಕ್ಕೆಯನ್ನ, ಆಮೇಲೆ ತನ್ನ ಚೂಪಾದ ಉಗುರುಗಳನ್ನ ಬೆಳೆಸ್ಕೊಳಂತ. ಅದೇ ರೀತಿ ನಾವು ಹೆಣ್ಮಕ್ಳು ನಮಗಲ್ಲಿ ಯಾವುದೇ ತೊಂದರೆ ಆದರೆ ಯಾವುದಕ್ಕೂ ಹೆದರದೆ ನಾವು ಮುನ್ನುಗ್ಗಬೇಕು ಅನ್ನೋದು ನನ್ನ ಒಂದು ಮಾತು ಸರ್.
0: ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅವರೇ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಇಲ್ಲಿಯವರೆಗೆ ಒಂದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್. ಕಾರ್ಯಕ್ರಮ ನಿರ್ವಹಣೆ B. ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದೀಗ ಕೆಲವು ಭಾವಗೀತೆಗಳು. ಮೊದಲಿಗೆ ಕೇಳಿ, ನಾಗರಾಜ್ ಅವರು ರಚಿಸಿರುವ, ದಿವ್ಯಾ ರಾಘವನ್ ಅವರು ಹಾಡಿರುವ ಭಾವಗೀತೆ.

0: ಆಕಾಶವಾಣಿ ಸಮಯ 12:30:05. ಇದೀಗ ಕೆಲವು ಪ್ರಕಟಣೆಗಳು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
8: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
9: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
8: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM to 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 AM, FM ರೈನ್ಬೋ 101.3 MHz ಬೆಳಗ್ಗೆ 8:55 AM, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 7:45 AM ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
10: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು.

0: ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02
2: ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
1: ಆಕಾಶವಾಣಿ ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಮತ್ತು ಆರೈಕೆ ಈ ಕುರಿತು ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
3: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಆರೈಕೆ ಈ ವಿಷಯವಾಗಿ ಮಾತಾಡೋಣ. ಸಾಮಾನ್ಯವಾಗಿ ಮನೆಯಲ್ಲಿಯೇ ಆಗುವಂತಹ ಸಣ್ಣ ಪುಟ್ಟ ಅಪಘಾತಗಳಿಂದ ಅವಘಡಗಳಿಂದ ಹೆಚ್ಚಿನ ತೊಂದರೆ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಪೋಷಕರು ಮನೆಯಲ್ಲಿ ತುಂಬಾ ಕಾಳಜಿಯಿಂದ ಸೂಕ್ಷ್ಮವಾಗಿ ಇವೆಲ್ಲ ವಿಷಯಗಳನ್ನ ನೋಡ್ಕೋಬೇಕಾಗತ್ತೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ್ ಅವಂತಿ ಅವರಿದ್ದಾರೆ. ಡಾಕ್ಟರೇ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
4: ನಮಸ್ಕಾರ
3: ಸರ್. ಆರಂಭದಲ್ಲಿ ತಿಳಿಸಿ, ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ನೋಡ್ಕೊಳ್ಳೋದು ತುಂಬಾ ಸವಾಲಿನ ಕೆಲಸ. ಎಲ್ಲ ಸ್ಮೂತ್ ಆಗಿ ನಡೆದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಅವಘಡಗಳಾದ್ರೆ ತೊಂದರೆ ಆಗೋ ಸಾಧ್ಯತೆನೂ ಇರುತ್ತೆ. ಈಗ ಕೆಲವೊಂದ್ಸರ್ತಿ ಏನಾಗುತ್ತೆ, ನಾವು ಇವಾಗೆಲ್ಲ ನೋಡ್ತಾ ಇದ್ದೀವಿ ಸಿಟೀಸ್ ಅಲ್ಲಿ ಮೊದಲನೇ ಮಾಡಿ ಎರಡನೇ ಮಾಡಿ ಈ ತರ ಕಟ್ಟಡಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದರ ಆಟ ಆಡೋ ಮೂಡ್ ನಲ್ಲಿ ಇರ್ತಾರೆ, ಮೆಟ್ಲುಗಳನ್ನ ಹತ್ತಾರೆ, ಮೇಲ್ಗಡೆ ಹೋಗ್ತಾರೆ. ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕರೆ ಅವ್ರು ಕೆಳಗಡೆ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ ಮೇಲೆ ಮಹಡಿಯಿಂದ. ಹೀಗಾಗಿ ಈ ತರ ಮಹಡಿಯಿಂದ ಸಡನ್ ಆಗಿ ಏನಾದ್ರೂ ಕಾಲ್ ಜಾರಿ ಕೆಳಗಡೆ ಬಿದ್ರೆ ಅದು ತುಂಬಾ ಡೇಂಜರಸ್ ಆಗಿರುತ್ತೆ ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ ಪೋಷಕರು ಏನ್ ಮಾಡ್ಬೇಕು?
4: ಸೊ ಏನಾದ್ರೂ ಬ್ಲೀಡಿಂಗ್ ಆತರ ಇದ್ರೆ, ಸೊ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಬೇಕು. ಒಂದು ಒಳ್ಳೆ ಕ್ಲೀನ್ ಕ್ಲಾತ್ ಇಂದ ಪ್ರೆಷರ್ ಅಪ್ಲೈ ಮಾಡಿ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಬೇಕು. ಇಮಿಡಿಯೇಟ್ ಹಾಸ್ಪಿಟಲ್ ರೀಚ್ ಆಗ್ಬೇಕು. ಇನ್ ಕೇಸ್ ಮಗು ಕಾನ್ಶಿಯಸ್ ಇದ್ರೆ, ಎಚ್ಚರ ಇದ್ರೆ, ಮಾತಾಡ್ತಿದ್ರೆ, ಒಳಗಡೆ ಏನಾದ್ರೂ ಇಂಟರ್ನಲ್ ಬ್ಲೀಡಿಂಗ್ ಇದೆ ಚೆಕ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಊತ ಬಂದಿದೆ, ಕೈಗಳಿಗೆ ಎಲ್ಲಾದ್ರೂ ಫ್ರಾಕ್ಚರ್ ತರ ಏನಾದ್ರೂ ಆಗಿದೆ, ಅದು ಚೆಕ್ ಮಾಡ್ಬೇಕು. ಆಮೇಲೆ ಇಂಟರ್ನಲ್ ಬ್ಲೀಡಿಂಗ್ ಒಳಗಡೆ, ಬ್ರೈನ್ ಒಳಗಡೆ ಏನಾದ್ರೂ ಬ್ಲೀಡಿಂಗ್ ಇದ್ರೆ ಯಾವತರ ಐಡೆಂಟಿಫೈ ಮಾಡ್ಬೇಕು ಪೇರೆಂಟ್ಸ್ ಅಂತಂದ್ರೆ, ಯೂಶಲಿ ಒಂದೊಂದ್ ಸರ್ತಿ ಮಗುಗೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗುತ್ತೆ, ವಾಂತಿ ಬರೋದು, ಇಲ್ಲ ಅಂತಂದ್ರೆ ಪ್ರಜ್ಞೆ ತಪ್ಪೋದು, ಇಲ್ಲ ಅಂತಂದ್ರೆ ತೀರಾ ಜಾಸ್ತಿ ಏನಾದ್ರೂ ಬ್ಲೀಡಿಂಗ್ ಇದ್ರೆ ಅದರಲ್ಲಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಏನಾದ್ರೂ ಇದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು.
3: ಅಂದ್ರೆ ಎಕ್ಸ್ಟರ್ನಲಿ ಕಾಣಲಾರದೇನೆ ಇಂಟರ್ನಲಿ ಕೂಡ ಡ್ಯಾಮೇಜ್ ಆಗಿರಬಹುದು. ಆ ಸಂದರ್ಭದಲ್ಲಿ ಕೆಲವು ಲಕ್ಷಣಗಳಿಂದ ಅದನ್ನ ಗುರುತಿಸಬೇಕಾಗತ್ತೆ. ಈಗ ಇನ್ನೊಂದ್ಸರ್ತಿ ಏನಾಗುತ್ತೆ, ಈ ಮನೆಯಲ್ಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನೀರೆಲ್ಲ ಚೆಲ್ಲಿರುತ್ತೆ, ಮಕ್ಕಳು ಓಡಾಡಬೇಕಾದ್ರೆ ಕಾಲು ಜಾರ್ಕೊಂಡು ಬೇಡ್ಕೊಂಡು ಅವ್ರ ತಲೆಗೆ ಚೂಪಾದ ಏನಾದ್ರು ಮಟೀರಿಯಲ್ ತಗಲ್ಬಹುದು. ಅವಾಗ ಎಕ್ಸ್ಟರ್ನಲಿ ನಮ್ಗೇನು ಅನ್ಸಲ್ಲ, ಸ್ವಲ್ಪ ಅವತ್ತು ಮಗು ಹತ್ತು ನಾರ್ಮಲ್ ಆಗಿಬಿಡುತ್ತೆ. ಆ ಸಂದರ್ಭದಲ್ಲೂ ಇದೇ ರೀತಿ ಮಾಡ್ಬೇಕಂದ್ರೆ ಏನ್ ಲಕ್ಷಣಗಳಿರುತ್ತೆ ಅಂತ ಅಬ್ಸರ್ವ್ ಮಾಡ್ಬೇಕು.
4: ಒಂದೊಂದ್ಸರ್ತಿ 2 ಫೀಟ್ ಹೈಟ್ ಇಂದ ಬಿದ್ರೇನು ಈ ತರ ಲಕ್ಷಣ ಕಾಣ್ತಾರೆ.

0: ಬಹುದು. ಚಿಕ್ಕ ಮಕ್ಕಳು ಅಂದ್ರೆ 2 ವರ್ಷ 3 ವರ್ಷಕ್ಕಿಂತ ಕೆಳಗಡೆ ಮಕ್ಕಳಿಗೆ 2 ಫೀಟ್ ಇಂದ ಬಿದ್ರೇನು ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಫ್ರಾಕ್ಚರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಲಕ್ಷಣಗಳು ಇದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕು.
1: ಈಗ ಕೆಲವೊಂದ್ಸರ್ತಿ ಏನಾಗುತ್ತೆ, ಮಕ್ಕಳು ಚಿಕ್ಕ ಮಕ್ಕಳು ಸ್ನಾನ ಮಾಡ್ಬೇಕಾದ್ರೆ ಅವರಿಗೆ ಬಾತ್ ಟಬ್ಬಲ್ಲಿ ಸ್ನಾನ ಮಾಡಿಸ್ತಿರ್ತೀವಿ. ಕೆಲವೊಂದ್ಸರ್ತಿ ಅವ್ರ ಹಿರಿಯರೆಲ್ಲ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಅವರಾಗಿ ಹೋಗಿ ನೀರು ತುಂಬಿಕೊಂಡು ಕೆಲವೊಂದ್ಸರ್ತಿ ಅಲ್ಲಿ ಮುಳುಗೋ ಸಾಧ್ಯತೆನೂ ಇರುತ್ತೆ ಅವ್ರ ಚಿಕ್ಕ ಮಕ್ಕಳು. ಅವಾಗ ಪೋಷಕರು ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ನೋಡಿದ ನಂತರ?
0: ಇಮಿಡಿಯೇಟ್ಲಿ ಯಾವಾಗ್ಲೂ ಏನಂತಂದ್ರೆ ಮಕ್ಕಳಿಗೆ ಒಬ್ಬರೇ ಬಾತ್ರೂಮ್ ಅಲ್ಲಿ ಬಿಡೋದು ಉತ್ತಮ ಅಲ್ಲ. ಯಾವಾಗ್ಲೂ ಯಾರಾದ್ರೂ ಒಬ್ರು ಅವ್ರ ಜೊತೆ ಇದ್ದರೆ ಬಾತ್ರೂಮ್ ಅಲ್ಲಿ ಬಿಡಬೇಕು. ಆಮೇಲೆ ಇಮಿಡಿಯೇಟ್ ಏನಾದ್ರೂ ಮಕ್ಕಳು ಒಳಗಡೆ ಬಿದ್ದಿದ್ರೆ, ಮಕ್ಕಳು ಕಾನ್ಶಿಯಸ್ ಇರಲಿಲ್ಲ ಅಂತಂದ್ರೆ CPR ಇಲ್ಲಂತಂದ್ರೆ ಮೌತ್ ಟು ಮೌತ್ ಬ್ರೀದಿಂಗ್ ಕೊಡೋದು, ಅದು ಬೇಸಿಕ್ ಟ್ರೈನಿಂಗ್ ಗೊತ್ತಿದ್ರೆ ಉತ್ತಮ. ಇಲ್ಲ ಅಂತಂದ್ರೆ ಮಗು ಅನ್ಕಾನ್ಶಿಯಸ್ ಇದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ಬೇಕು. ಯೂಶಲಿ ಒಳಗಡೆ ಲಂಗ್ಸ್ ಅಲ್ಲಿ ನೀರು ಹೋಗೋ ಚಾನ್ಸಸ್ ಇರುತ್ತೆ, ಸೊ ಅದು ತೆಗೆಯೋದು ಮನೇಲಿ ಆಗಲ್ಲ. ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕು.
1: ಕೆಲವೊಂದ್ಸರ್ತಿ ಈ ಮನೆ ಸಂಪ್ಗಳಲ್ಲೂ ಕೂಡ ಕೆಲವೊಂದ್ಸರ್ತಿ ಓಪನ್ ಇಟ್ಟಿರ್ತಾರೆ ಏನೋ ಕಾರಣಕ್ಕಾಗಿ, ಅಲ್ಲೂ ಕೂಡ ಮಕ್ಕಳು ಬೀಳೋ ಸಾಧ್ಯತೆ ಇರುತ್ತೆ. ಅವಾಗ್ಲೂ ಇದೇ ಸಿಚುವೇಶನ್ ಅಲ್ವಾ?
0: ಇದೇ ಸಿಚುವೇಶನ್.
1: ಅಂದ್ರೆ ಅವರು ಮುಳುಗಿರೋದ್ರಿಂದ ತುಂಬಾ ಸಮಸ್ಯೆ ಆಗುತ್ತಲ್ಲ, ಅವರಿಗೆ ತುಂಬಾ ಭಯ ಆಗುತ್ತೆ, ಅದರಿಂದ ಅವ್ರ ಮೆಂಟಲ್ ಸ್ಟೇಟಸ್ ಅಲ್ಲೂ ತುಂಬಾ ಪರಿಣಾಮ ಆಗುತ್ತೆ.
0: ಹೌದು.
1: ಹೀಗಾಗಿ ಅವರಿಗೆ ಇಮಿಡಿಯೇಟ್ ಅಂದ್ರೆ ತುಂಬಾ ಆದಷ್ಟು ಬೇಗ ನೋಡಿ CPR ಅಂತ ಹೇಳಿದ್ರಲ್ಲ,
0: CPR
1: ಅದನ್ನ ಮಾಡಬೇಕು, ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು.
0: CPR ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಮನೆಯಲ್ಲಿ ಆಂಬ್ಯುಲೆನ್ಸ್ ಬರೋದಕ್ಕಿಂತ ಮುಂಚೆ CPR ಕೊಡ್ಬೋದು, ಇಲ್ಲಾಂತಂದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು.
1: ಈ ಮಕ್ಕಳಿಗೆ ನೀವು ಇನ್ನೊಂದು ಈ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ತುಂಬಾ ಶಾಲೆಯಲ್ಲೆಲ್ಲ ಟೀಚ್ ಮಾಡ್ತಿರ್ತಾರೆ, ಅದ್ರ ಪ್ರಾಮುಖ್ಯತೆ ಏನು?
0: ಯೂಶಲಿ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ. ಸೊ ಅದರಿಂದ ಮಕ್ಕಳಿಗೆ ಏನ್ ಕಲಿಸ್ಬೋದು ಅಂತಂತಂದ್ರೆ, ಯಾವ್ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಅದು ಗುಡ್ ಟಚ್, ಯಾವ್ಯಾವ ಬಾಡಿ ಪಾರ್ಟ್ಸ್ ಸ್ಟ್ರೇಂಜರ್ಸ್ ಮುಟ್ಟಿದ್ರೆ ಅದು ಬ್ಯಾಡ್ ಟಚ್ ಅಂತ ಹೇಳ್ಕೊಡ್ಬೇಕು. ಯೂಶಲಿ ಚೆಸ್ಟ್ ಮತ್ತೆ ಹೊಟ್ಟೆ ಕೆಳಗಡೆನ ಭಾಗ ಮತ್ತೆ ಬೆನ್ ಕೆಳಗಡೆ ಇರೋ ಭಾಗ ಅದೆಲ್ಲ ಬ್ಯಾಡ್ ಟಚ್ ಅಂತ ಹೇಳ್ತೀವಿ. ಅಲ್ಲಿ ಸ್ಟ್ರೇಂಜರ್ಸ್ ಯಾರಾದ್ರೂ ಅಲ್ಲಿ ಮುಟ್ಟಿದ್ರೆ ಇಮಿಡಿಯೇಟ್ಲಿ ಪೋಷಕರಿಗೆ ಅಥವಾ ಸ್ಕೂಲ್ ಅಲ್ಲಿ ಇದ್ರೆ ಟೀಚರ್ಸ್ ಗೆ, ಇಲ್ಲ ಟೀಚರ್ಸ್ ಆ ತರ ಮಾಡ್ತಿದ್ರೆ ಮನೆಗೆ ಬಂದು ಪೇರೆಂಟ್ಸ್ ಗೆ ಹೇಳೋದು ಇದು. ಸೊ ಅವ್ರಿಗೆ ಯಾವ್ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಗುಡ್ ಟಚ್ ಅಂತ ಹೇಳ್ಬೇಕು, ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಬ್ಯಾಡ್ ಟಚ್ ಅಂತ ಹೇಳ್ಕೊಟ್ರೆ ಈ ತರ ಆಗೋದು ಪ್ರಿವೆಂಟ್ ಮಾಡ್ಬೋದು ಅಂತ ಅರ್ಥ.
1: ಈಗ ಸಾಮಾನ್ಯವಾಗಿ ಇನ್ನೊಂದು ತುಂಬಾ ವಿಚಾರಿಸುವಂತಹ ಸಂಗತಿ ಅಂದ್ರೆ, ಇದು ಪಟಾಕಿಗಳು ಹಾರಿಸ್ಬೇಕಾದ್ರೆ ಅವಘಡಗಳಾಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು, ಅವರು ಪೇರೆಂಟ್ಸ್ ಮೇಲ್ವಿಚಾರಣೆಯಲ್ಲಿ ಇದ್ರು ಕೂಡ ಅವರೇ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಪಟಾಕಿ ಹಾರಿಸ್ತಿರ್ತಾರೆ, ಅವಾಗ ಇಮಿಡಿಯೇಟ್ಲಿ ಬರ್ನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಪೇರೆಂಟ್ಸ್ ಯಾವ ರೀತಿ ಮುಂದಿನ ಹೆಜ್ಜೆ ಇಡಬೇಕು ಅಂತ?
0: ಯೂಶಲಿ ಈಗ ಪಟಾಕಿ ಹಾರಿಸೋದ್ರಲ್ಲಿ ನಾವು ಚಿಕ್ಕವರಿದ್ದಾಗ ಎಷ್ಟೋ ಸಲ ಒಂದೇ ಕೈಯಲ್ಲಿ ಪಟಾಕಿ ಹಾರಿಸೋದು ಆ ತರ ಮಾಡ್ತಿದ್ವಿ. ಯಾವಾಗ್ಲೂ ಪೇರೆಂಟ್ಸ್ ಅಂಡರ್ ಸೂಪರ್ವಿಷನ್ ಇದ್ದೇ ಪಟಾಕಿ ಹಾರಿಸೋದು ಉತ್ತಮ. ಆಮೇಲೆ ಏನಾದರೂ ಪಟಾಕಿ ಹಾರಿಸ್ಬೇಕಾದ್ರೆ ಬರ್ನ್ಸ್ ಆಯ್ತು, ಇಲ್ಲ ಪಟಾಕಿ ಒಂದೊಂದು ಸರ್ತಿ ಕಣ್ಣು ಒಳಗಡೆ ಹೋಗಿರುತ್ತೆ, ಅದ್ರದ್ದು ಪಾರ್ಟಿಕಲ್ಸ್ ಎಲ್ಲ ಕಣ್ಣು ಒಳಗಡೆ ಹೋದರೆ ಇಮಿಡಿಯೇಟ್ಲಿ ಟ್ಯಾಪ್ ವಾಟರಲ್ಲಿ ನೀರು ಕಣ್ಣಲ್ಲಿ ಬಿಟ್ಟು ಕ್ಲೀನ್ ಮಾಡಬೇಕು. ಆಮೇಲೆ ಮನೇಲಿರೋ ಏನು ಡ್ರಾಪ್ಸ್ ಆಯಿತು, ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಅಡ್ವೈಸ್ ಇರಲಾರ್ದೆ ಏನೂ ಹಾಕಬಾರ್ದು. ಆಮೇಲೆ ಎಲ್ಲಾದರೂ ಬರ್ನ್ಸ್ ಆದರೆ ಟ್ಯಾಪ್ ವಾಟರಲ್ಲಿ ಕ್ಲೀನ್ ಮಾಡಿ, ಇಲ್ಲ ಸೋಪ್ ವಾಟರಿಂದ ಕ್ಲೀನ್ ಮಾಡಿ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯೂಶಲಿ ಕೋಲ್ಗೇಟ್ ಟೂತ್ ಪೇಸ್ಟ್ ಆ ತರ ಎಲ್ಲ ಹಚ್ತಾರೆ ಪೇರೆಂಟ್ಸ್, ಸೊ ಅದು ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ.
1: ಇದು ಇದ್ರ ಮುಂದುವರೆದ ಭಾಗ ಅಂದ್ರೆ ಈ ಬೆಂಕಿಯ ಒಳಗಡೆಗಳಾಗತ್ತಲ್ಲ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ, ಅವಾಗ್ಲೂ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು?
0: ಫೈರ್ ಬೆಂಕಿ ಎಲ್ಲಾದ್ರೂ ಹತ್ತಿದಾಗ ಯೂಶಲಿ ಪ್ರಾಣ ಅಪಾಯ ಆಗೋದು ಬೆಂಕಿಕ್ಕಿಂತ ಅದರದ್ದು ಸ್ಮೋಕ್ ಇಂದ ಜಾಸ್ತಿ ಅಪಾಯ. ಸೊ ಯೂಶಲಿ ಸ್ಮೋಕ್ ಅನ್ನು ಹೊರಗಡೆ ಹೋಗಂಗೆ ಮಾಡ್ಬೇಕು, ಎಲ್ಲ ಡೋರ್ಸ್ ವಿಂಡೋಸ್ ಓಪನ್ ಮಾಡಿ ಅದು ಹೊಗೆಯನ್ನ ಹೊರಗಡೆ ಬಿಡಕ್ಕೆ ಟ್ರೈ ಮಾಡ್ಬೇಕು. ಆಮೇಲೆ ಅದು ಇನ್ಹೇಲೇಷನ್ ವಾಸನೆ ತಗೋದ್ರಿಂದ ಇನ್ನೂ ಜಾಸ್ತಿ ಅಪಾಯ. ಅದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ, ಅದು ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಒಂದೊಂದ್ ಸರ್ತಿ ಬರ್ನ್ ಇಂಜುರಿ ಇನ್ಹೇಲೇಷನ್ ಅಂತ ಹೇಳ್ತೀವಿ, ವಾಸ್ ತಗೋದ್ರಿಂದ ಒಳಗಡೆ ಎಲ್ಲ ಫುಡ್ ಪೈಪ್ ಮತ್ತೆ ವಿಂಡ್ ಪೈಪ್ಸ್ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಬೇಕು. ಆಮೇಲೆ ಸ್ಕೂಲ್ ಅಲ್ಲಿ ಬರ್ನ್ಸ್ ಏನಾದ್ರೂ ಫೈರ್ ಬೆಂಕಿ ಹತ್ತಿದಾಗ, ಇಲ್ಲ ಎಲ್ಲಾದ್ರೂ ಮನೆಯಲ್ಲಿ ಆದಾಗ ಇಮಿಡಿಯೇಟ್ಲಿ ಪೇರೆಂಟ್ಸ್ ಅವ್ರಿಗೆ ಯಾವ ತರ ಪ್ಯಾನಿಕ್ ಆಗ್ಲಾರ್ದಂಗೆ ಹೊರಗಡೆ ಹೋಗ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಯೂಶಲಿ ಡ್ರಿಲ್ಸ್ ಅಂತ ಹೇಳ್ತೀವಿ, ಎಲ್ಲ ಸ್ಕೂಲ್ ಅಲ್ಲಿ ಫೈರ್ ಸೇಫ್ಟಿ ಡ್ರಿಲ್ಸ್ ಮತ್ತೆ ಎಮರ್ಜೆನ್ಸಿ ಡ್ರಿಲ್ಸ್ ಕಲ್ಸ್ಕೊಡೋದು ಉತ್ತಮ.
1: ಇನ್ನೊಂದು, ಆಹಾರ ಸೇವನೆ ಮಾಡಬೇಕಾದ್ರೆ ತುಂಬಾ ಜಾಗರೂಕತೆಯಾಗಿರ್ಬೇಕಾಗತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಆಹಾರ ಸೇವನೆ ಮಾಡಬೇಕಾದ್ರೆ ಕೆಲವೊಂದ್ಸರ್ತಿ ನಗ್ತಿರ್ತಾರೆ, ಅವರವರ ಲೋಕದಲ್ಲೇ ಇರ್ತಾರೆ, ಅವಾಗ ಯಾವ ರೀತಿಯ ಒಂದು ಅಪಘಾತಗಳು ಸಂಭವಿಸಬಹುದು?
0: ಇವಾಗ ನಾವು ರೀಸೆಂಟ್ ಆಗಿ ಏನ್ ನೋಡ್ತಿದ್ವಿ ಅಂದ್ರೆ, ಮಕ್ಕಳಿಗೆ ಊಟ ಮಾಡ್ಬೇಕಾದ್ರೆ ಫೋನ್ ಕೊಡ್ತಾರೆ ಪೇರೆಂಟ್ಸ್. ಸೊ ಅವ್ರದ್ ಲಕ್ಷ್ಯ ಫೋನ್ ಅಲ್ಲಿ

0: ಇರುತ್ತೆ, ಆಮೇಲೆ ಊಟದಲ್ಲಿ ಅಷ್ಟು ಧ್ಯಾನ ಇರಲ್ಲ.
1: ಸೊ
0: 2-3 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳು ಚಿಕ್ಕ ಚಿಕ್ಕ ಬೀಜ ಆಯ್ತು, ಕಡಲೆ ಬೀಜ ಮತ್ತೆ ಪೊಮೋಗ್ರಾನೇಟ್ ತಿನ್ಬೇಕಾದ್ರೆ ಅದೆಲ್ಲ ಲಂಗ್ಸ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ, ವಿಂಡ್ ಪೈಪ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸೂಪರ್ವಿಷನ್ ಇಂದ ತಿನ್ಸ್ಬೇಕು. ಅಂಡ್ ಬೆಟರ್ 1 ಇಯರ್ ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಇವೆಲ್ಲ ಕಡಲೆ ಬೀಜ ಕೊಡಬಾರ್ದು.
1: ಈ ಲಂಗ್ಸ್ ಅಲ್ಲಿ ಹೋದ್ರೆ ಏನೇನಾಗೋ ಸಾಧ್ಯತೆ ಇರುತ್ತೆ ಅದು ಪೇರೆಂಟ್ಸ್ ಹೆಂಗ್ ಗೊತ್ತಾಗುತ್ತೆ? ಕೆಲವೊಂದ್ಸರ್ತಿ ಪೇರೆಂಟ್ಸ್ ಎದುರೇ ಇರಲ್ಲ,
0: ಹೌದು,
1: ಅವಾಗ ಯಾವ ರೀತಿ ಅವರಿಗೆ ಅಂದ್ರೆ ಪೇರೆಂಟ್ಸ್ ಗೆ ಲಕ್ಷಣಗಳು ಯಾವ ರೀತಿ ಗೊತ್ತಾಗುತ್ತೆ ಅಂತ?
0: ಯೂಶಲಿ ಫಸ್ಟ್ ಸಿಂಪ್ಟಮ್ ಬರೋದೇ ಕೆಮ್ಮದು. ಸೊ ನಮ್ ಬಾಡಿ ಪ್ರೊಟೆಕ್ಟಿವ್ ಮೆಕಾನಿಸಮ್ ಏನಂತಂದ್ರೆ ಯಾವ್ದಾದ್ರು ಇರಿಟೇಷನ್ ಇದ್ರೆ ಸೊ ಮನುಷ್ಯ ಕೆಮ್ಮಿ ಕೆಮ್ಮಿ ಅದು ಹೊರಗೆ ಹಾಕಕ್ ಟ್ರೈ ಮಾಡ್ತಾನೆ. ಸೊ ಫಸ್ಟ್ ಸಿಂಪ್ಟಮ್ ಬರೋದು ಕೆಮ್ಮು. ಸೊ ಸಡನ್ ಆಗಿ ಮಗು ಇವಾಗ ಜ್ವರ ಇಲ್ಲ, ಆಮೇಲೆ ಶೀತ ಇಲ್ಲ, ಡೈರೆಕ್ಟ್ ಕಂಟಿನ್ಯೂಸ್ ಆಗಿ ಕೆಮ್ತಾನೆ. 1-10 ಮಿನಿಟ್ಸ್ ಕಂಟಿನ್ಯೂ ಕೆಮ್ಮದು, ಆಮೇಲೆ ಇಲ್ಲಾಂದ್ರೆ ಬ್ಲೂ ಸೈನೋಸಿಸ್ ಅಂತ ಹೇಳ್ತೀವಿ, ಕೈಕಾಲೆಲ್ಲ ಬ್ಲೂ ಆಗೋದು, ಸಡನ್ ಆಗಿ ಕೊಲಾಪ್ಸ್ ಆಗ್ತಾನೆ, ಪ್ರಜ್ಞೆ ತಪ್ಪೋದು, ಆತರ ಏನಾದ್ರು ಇದ್ರೆ ಚೋಕಿಂಗ್ ಅಂತ ಹೇಳ್ತೀವಿ, ಅದು ಫುಡ್

0: ಸೊ ಫಸ್ಟ್ ಸಿಂಪ್ಟಮ್ ಬರೋದು ಕೆಮ್ಮು. ಸೊ ಸಡನ್ ಆಗಿ ಮಗು ಇವಾಗ ಜ್ವರ ಇಲ್ಲ, ಆಮೇಲೆ ಶೀತ ಇಲ್ಲ, ಡೈರೆಕ್ಟ್ ಕಂಟಿನ್ಯೂಸ್ ಆಗಿ ಕೆಮ್ತಾನೆ, ಒಂದ್ 10 ಮಿನಿಟ್ಸ್ ಕಂಟಿನ್ಯೂ ಕೆಮ್ಮದು. ಆಮೇಲೆ ಇಲ್ಲಾಂದ್ರೆ ಬ್ಲೂ ಸೈನೋಸಿಸ್ ಅಂತ ಹೇಳ್ತೀವಿ, ಕೈಕಾಲೆಲ್ಲ ಬ್ಲೂ ಆಗೋದು, ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾನೆ, ಪ್ರಜ್ಞೆ ತಪ್ಪದು, ಆತರ ಏನಾದ್ರು ಇದ್ರೆ ಚೋಕಿಂಗ್ ಅಂತ ಹೇಳ್ತೀವಿ, ಅದು ಫುಡ್ ಪಾರ್ಟಿಕಲ್ ಲಂಗ್ಸ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇವು ಲಕ್ಷಣಗಳು ಪೇರೆಂಟ್ಸ್ ಗಮನಿಸಬೇಕು.
1: ಈ ತರ ಕೇಸ್ಗಳು ಬಂದಾಗ ತಾವು ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತೀರಾ ಸಾಮಾನ್ಯವಾಗಿ?
0: ಪೇರೆಂಟ್ಸ್ ಯೂಶಲಿ ನಮ್ಗೆ ಏನಾದ್ರೂ ಅವ್ರು ತಿಂದಿದ್ ಗೊತ್ತಿದ್ರೆ ನಾವು ಇಮಿಡಿಯೇಟ್ಲಿ ಎಕ್ಸ್ರೇ ಮಾಡಿ ಅದ್ರಲ್ಲಿ ಕನ್ಫರ್ಮೇಶನ್ ಇದ್ರೆ ನಾವು ತೆಗಿತೀವಿ, ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ. ಒಂದ್ ಪೈಪ್ ಇರುತ್ತೆ, ಪೈಪ್ ತ್ರೂ ಅದಕ್ಕೆ ಕ್ಯಾಮ್ರಾನು ಅಟ್ಯಾಚ್ ಇರುತ್ತೆ. ಸೊ ಅದು ಎಲ್ಲಿದೆ ನೋಡಿ ರಿಮೂವ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಒಂದೊಂದ್ ಸರ್ತಿ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಸಡನ್ ಆಗಿ ನಮ್ಮ ಮಗು ಕೆಮ್ತಿದ್ದಾನೆ ಆತರ ಏನಾದ್ರು ಹಿಸ್ಟ್ರಿ ಕೊಟ್ರೆ ಫಸ್ಟ್ ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಅಲ್ಲಿ ಕನ್ಫರ್ಮ್ ಆದ್ರೆ ಸಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಯೂಶಲಿ ಎಕ್ಸ್ರೇ ಅಲ್ಲೂ ಗೊತ್ತಾಗಿಲ್ಲ ಅಂತಂದ್ರೆ ಸಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅದರಿಂದ ಕನ್ಫರ್ಮೇಶನ್ ತಗೊಂಡು ಅದು ರಿಮೂವ್ ಮಾಡ್ತೀವಿ, ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ.
1: ಮನೆಯಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ನಾವು, ಈ ತರಕಾರಿ ಹಚ್ಚಬೇಕಾದ್ರೆ ಮಕ್ಕಳೆಲ್ಲ ಬಂದು ನಾನು ಹಚ್ಚುತ್ತೀನಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಕೆಲವೊಂದು ಹೆಚ್ಚು ಕಮ್ಮಿ ಕೆಲಸಗಳನ್ನು ಮಾಡಿಕೊಂಡು ಕೈ ಕಟ್ ಮಾಡ್ಕೊಳ್ಳೋದು ಅಂದ್ರೆ ಬೆರಳಿಗೆ ಹಚ್ಚೋದು ಅದೆಲ್ಲ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಪೋಷಕರು ಅದನ್ನ ನಿಗಾವಹಿಸಬೇಕು?
0: ಇವಾಗ ಮನೆ ಕೆಲಸದಲ್ಲಿ ಮಕ್ಕಳು ಹೆಲ್ಪ್ ಮಾಡಕ್ ಬಂದ್ರೆ ಅವ್ರಿಗೆ ನೈಫ್ ಆಗ್ಲಿ ಯಾವುದೇ ಶಾರ್ಪ್ ಆಬ್ಜೆಕ್ಟ್ ಕೊಡಬಾರ್ದು. ಅವ್ರಿಗೆ ಆದಂತ ನೈಫ್ಸ್ ಇರುತ್ತೆ, ಮಕ್ಕಳಿಗೆ ಯೂಸ್ ಮಾಡೋಂತ ನೈಫ್ಸ್, ಅದು ಅವ್ರಿಗೆ ಕಟ್ಸ್ ಆಗೋದಾಗಲಿ ಬ್ಲೀಡಿಂಗ್ ಆಗೋದು ಏನೂ ಆಗೋದಿಲ್ಲ, ಅದು ಯೂಸ್ ಮಾಡೋದು ಉತ್ತಮ. ಇನ್ ಕೇಸ್ ಆತರ ಆದ್ರೆ ಏನಾದ್ರೂ ತುಂಬಾ ಡೀಪ್ ಕಟ್ ಇದ್ರೆ ಯೂಶಲಿ ಅದಾಗದೆ ಹೀಲ್ ಆಗಲ್ಲ, ಸೊ ಅದಕ್ಕೆ ಸ್ಟಿಚಸ್ ಹಾಕ್ಬೇಕಾಗತ್ತೆ. ಡೀಪ್ ಕಟ್ಗೆ ಸ್ಟಿಚಸ್ ಬೇಕಾಗ್ಬೋದು. ಆಮೇಲೆ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಅಂತ ಹೇಳ್ತೀವಿ, ಫಸ್ಟ್ ಏಡ್ ಎಲ್ಲಾ ಮನೆಯಲ್ಲಿ ಮತ್ತೆ ಸ್ಕೂಲ್ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ವಸ್ತುಗಳು ಇಡಬೇಕು. ಒಂದು ಸ್ಪಿರಿಟ್, ಇನ್ನೊಂದು ಬೆಟಾಡಿನ್ ಅಂತ ಹೇಳ್ತೀವಿ, ಅಯೋಡಿನ್ ಸೊಲ್ಯೂಷನ್, ಏನಾದ್ರೂ ಇನ್ಫೆಕ್ಟ್ ಆಗಿದ್ರೆ ಅದರಿಂದ ಕ್ಲೀನ್ ಆಗುತ್ತೆ, ಅದು ಆಂಟಿಸೆಪ್ಟಿಕ್. ಅದಾದ್ಮೇಲೆ ಒಂದು ಆಂಟಿಸೆಪ್ಟಿಕ್ ಕ್ರೀಮ್ ಬರುತ್ತೆ, ಅದು ಅಪ್ಲೈ ಮಾಡಿ ಫಸ್ಟ್ ಏಡ್ ಬ್ಯಾಂಡೇಜ್ ರೋಲ್ ಮಾಡಿ ಅಷ್ಟೇ ಇಡಬಹುದು, ಡೀಪ್ ಇರಲಿಲ್ಲ ಅಂತಂದ್ರೆ. ಆಮೇಲೆ ಯೂಶಲಿ ರಸ್ಟ್ ಆಗಿರೋ ನೈಫ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ನೇಲ್ಸ್ ಇರ್ಬೋದು ರಸ್ಟ್ ಆಗಿರೋದು, ಅದು ಇದ್ರೆ ಟೆಟನಸ್ ಇಂಜೆಕ್ಷನ್
1: ತಗೋಬೇಕಾಗುತ್ತೆ.
0: ಇಲ್ಲ ಇಲ್ಲ, ಯೂಶಲಿ ಐರನ್ ವಸ್ತುವಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಡಸ್ಟ್ ಆಮೇಲೆ ಐರನ್, ಸ್ಟೇನ್ಲೆಸ್ ಸ್ಟೀಲ್ ಇಂದ ಟೆಟನಸ್ ಸ್ಪ್ರೆಡ್ ಆಗಲ್ಲ.
1: ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಈ ಹುಡುಗರು ಕಾಯಿನ್ಸ್ ಜೊತೆ ಆಟ ಆಡ್ತಾರೆ, ಮತ್ತೆ ಈ ಸಣ್ಣ ಸಣ್ಣ ಬ್ಯಾಟರಿ ಸೆಲ್ಗಳ ಜೊತೆ ಆಟ ಆಡ್ತಾರೆ. 24/7 ನಿಗಾ ಇಡೋದಂತೂ ಕಷ್ಟನೇ ಆಗುತ್ತೆ ಕೆಲವೊಂದ್ಸರ್ತಿ. ಅವರು ಅದನ್ನ ನುಂಗ್ ಬಿಟ್ರೆ ಕೆಲವೊಂದ್ಸರ್ತಿ ಅಪ್ಪ ಅಮ್ಮ ಬೈತಾರೆ ಅಂತ ಹೇಳಲ್ಲ, ಸುಮ್ಮನೆ ಇರ್ತಾರೆ, ಆಮೇಲೆ ಏನೋ ಸ್ವಲ್ಪ ಕಾಂಪ್ಲಿಕೇಶನ್ ಆದ್ಮೇಲೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆತರ ಹುಡುಗರು ಏನಾದರೂ ನುಂಗಿದಾಗ ಅಥವಾ ಗಂಟಲಲ್ಲಿ ಸಿಲ್ಕೊಂಡಾಗ ಏನ್ ಮಾಡ್ಬೇಕು ಪೇರೆಂಟ್ಸ್?
0: ಆತರ ಏನಾದ್ರೂ ಹಿಸ್ಟ್ರಿ ಕೊಟ್ರೆ ಉತ್ತಮ. ಹುಡುಗರು ಆತರ ಏನು ಹೇಳಿಲ್ಲ ನಾನೇನು ನುಂಗಿದ್ದು ಅಂತಂದ್ರೆ, ಯೂಶಲಿ ಕಾಯಿನ್ಸ್ ಆಗ್ಲಿ ಬೇರೆ ಯಾವ್ದಾದ್ರು ವಸ್ತು ಆಗ್ಲಿ ಹೊಟ್ಟೆಯಲ್ಲಿ ಹೋದ್ರೆ ಅದಾಗದೆ ಮೋಷನ್ ಅಲ್ಲಿ ಬಂದ್ಬಿಡುತ್ತೆ 2 ಡೇಸ್ ಅಲ್ಲಿ. ಬಟ್ ಬಟನ್ ಬ್ಯಾಟ್ರೀಸ್ ಆಗ್ಲಿ ಇಲ್ಲ ಬೇರೆ ಯಾವ್ದಾದ್ರು ಶೆಲ್ ಬ್ಯಾಟ್ರೀಸ್ ಹೊಟ್ಟೆಯಲ್ಲಿ ಹೋದ್ರೆ ಪರ್ಫೊರೇಷನ್ ಅವ್ರ ಅಲ್ಸರ್ ಅಂತ ಹೇಳ್ತೀವಿ, ಅಂದ್ರೆ ಅದರದ್ದು ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗಿ ಹೊಟ್ಟೆಗೆ ಅದರದ್ ಲೇಯರ್ ಕಿತ್ ಹೋಗಿ ಅದು ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಹಳ ಸೂಕ್ಷ್ಮ ಇರಬೇಕು, ಇಮಿಡಿಯೇಟ್ಲಿ ಹಾಸ್ಪಿಟಲ್ ಹೋಗಿ ಅದನ್ನು ಯಾವತರ ಈ ಬ್ರಾಂಕೋಸ್ಕೋಪಿ ವಿಂಡ್ ಪೈಪ್ ಅಲ್ಲಿ ನಾವು ಪೈಪ್ ಹಾಕಿ ತೆಗಿತೀವಿ ಆ ತರಾನೇ ಎಂಡೋಸ್ಕೋಪಿಯಿಂದ ಅದು ತೆಗಿಬೇಕಾಗುತ್ತೆ. ಅದರ ನೆಕ್ಸ್ಟ್ ರಿಮೂವ್ ಮಾಡಿದ್ಮೇಲೆ ಪರ್ಫೊರೇಷನ್ ಮುಂದೆ ಹೀಲ್ ಆಗಂಗೆ ಟ್ರೀಟ್ಮೆಂಟ್ ಇರುತ್ತೆ.
1: ಮತ್ತೆ ಕೆಲವೊಂದ್ ಸರ್ತಿ ಏನಾಗುತ್ತೆ, ಈ ಮನೆ ಕ್ಲೀನ್ ಮಾಡ್ಲಿಕ್ಕೆ ನಾವು ಕೆಲವೊಂದು ರಾಸಾಯನಿಕಗಳನ್ನೆಲ್ಲ ಬಳಸ್ತೀವಿ, ಹಿರಿಯರ ಔಷಧಿಗಳಿರುತ್ತೆ ತಗೊಂಡು ಅಲ್ಲೇ ಎಲ್ಲೋ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಅದನ್ನು ಮಕ್ಕಳು ಸೇವನೆ ಮಾಡೋ ಸಾಧ್ಯತೆ ಇರುತ್ತೆ. ಅವರಿಗೆ ಎಲ್ಲದರಲ್ಲೂ ಕುತೂಹಲ ಇರುತ್ತೆ ಈ ಕೆಮಿಕಲ್ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ, ಅದನ್ನು ಅವರು ಟೇಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಡೇಂಜರಸ್ ಇರುತ್ತೆ ಅಂತ ಹೇಳ್ತೀರಾ?
0: ಇವಾಗ ನಾರ್ಮಲಿ ಕಿರಾಣಾ ಸ್ಟೋರ್ ಅಲ್ಲಿ ಹೋಗ್ತೀವಿ, ಅದರಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋ ಆಸಿಡ್ ನಾರ್ಮಲಿ ಬಿಸ್ಲರಿ ವಾಟರ್ ಅಲ್ಲಿ ಇಟ್ಟಿರ್ತಾರೆ. ಸೊ ಆತರ ವಸ್ತು ತಗೊಂಬರೋದು ತುಂಬಾ ಅಪಾಯಕಾರಿ, ಸೊ ಅದು ಮನೇಲಿ ಇಡಬಾರ್ದು. ಆಮೇಲೆ ಕ್ಲೀನಿಂಗ್ ಐಟಮ್ಸ್ ಯಾವುದೇ ವಸ್ತು ಆಗ್ಲಿ ಕೆಮಿಕಲ್ ಐಟಮ್ಸ್ ಯೂಶಲಿ ಮಕ್ಕಳ ರೀಚ್ ಇಂದ ಹೊರಗಡೆ ಇರಬೇಕು, ಸ್ವಲ್ಪ ದೂರದಲ್ಲಿ ಅವರಿಗೆ ಸಿಗಲಾರ್ದಂಗೆ ಮೇಲ್ಗಡೆ ಇಡಬೇಕು. ಅಂಡ್ ಹಿರಿಯರು ತಗೋ ಟ್ಯಾಬ್ಲೆಟ್ಸ್ ಆಗ್ಲಿ ಯೂಶಲಿ ಅವ್ರ ಮಕ್ಕಳು ನೋಡ್ತಾರೆ, ಅವರಿಗೊಂದ್ ಕ್ಯೂರಿಯಾಸಿಟಿ ಯಾತರ ಏನಿದೆ ಇದರಲ್ಲಿ ತಿನ್ಬೋದಾ ಏನು ಅಂತ ನೋಡಿ ಯೂಶಲಿ ಬಾಕ್ಸಸ್ ಅಲ್ಲಿ ಇಡಬೇಕು, ಇಲ್ಲ ಅಲ್ಮಾರಿಯಲ್ಲಿ ಇಡಬೇಕು. ಇನ್ ಕೇಸ್ ಆತರ ಏನಾದ್ರೂ ತಿಂದಿದ್ರೆ ಯಾವ್ದು ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಅದರದ್ದು

0: ಟ್ಯಾಬ್ಲೆಟಿನ ಹೊರಗಡೆ ಕವರ್ ತಗೊಂಬಂದು ಡಾಕ್ಟರ್ಗೆ ತೋರಿಸಿದ್ರೆ ಅದರಿಂದ ಏನೇನು ಕಾಂಪ್ಲಿಕೇಶನ್ ಆಗೋದಿರುತ್ತೆ ಅದನ್ನ ನೋಡಿ ಅಬ್ಸರ್ವ್ ಮಾಡಬಹುದು. ಇಲ್ಲ ಅಂತಂದ್ರೆ ಕೆಮಿಕಲ್ಸ್ ಸೇವನೆ ಮಾಡಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಮಿಕಲ್ ಆಗ್ಲಿ ಇಲ್ಲ ಆಸಿಡ್ಸ್ ಕ್ಲೀನ್ ಮಾಡೋ ವಸ್ತು ಸೇವನೆ ಮಾಡಿದ್ರೆ ಯೂಶಲಿ ಅದನ್ನು ಪರ್ಫೊರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಯೂಶಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಏನಾದ್ರು ಕೆಮಿಕಲ್ಸ್ ನುಂಗಿದ್ರೆ ವಾಮಿಟಿಂಗ್ ಮಾಡಿಸೋಣ, ವಾಂತೆ ಮಾಡಿಸಿದ್ರೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಂತ ಯೂಶಲಿ ಮಾಡ್ತಾರೆ. ಬಟ್ ಯೂಶಲಿ ಕೆಮಿಕಲ್ಸ್ ಇಂದ ವಾಮಿಟಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ವಾಮಿಟಿಂಗ್ ಮಾಡಿಸ್ಬಾರ್ದು, ಅದಾಗದೇ ತಾನೇ ಕ್ಲೀನ್ ಆಗಲಿ ಅಂತ ಬಿಡಬೇಕು ಅಂಡ್ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕು.
1: ಈಗ ಇನ್ನೊಂದು ಸಾಮಾನ್ಯವಾಗಿ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋದಾಗ ತುಂಬಾ ಎಚ್ಚರಿಕೆಯಿಂದ ಪೇರೆಂಟ್ಸ್ ಇರಬೇಕಾಗತ್ತೆ. ಆದ್ರೂ ಕೆಲವೊಂದ್ಸರ್ತಿ ಏನಾಗುತ್ತೆ, ಪಾರ್ಕ್ಗಳಲ್ಲಿ ಕೆಲವೊಂದ್ಸರ್ತಿ ಈ ಹಾವು ಬಂದು ಮಕ್ಕಳಿಗೆ ಕಚ್ಚೋದ್ರು ಅವ್ರಿಗೆ ಮಕ್ಕಳಿಗೆ ಅರಿವಾಗಲ್ಲ ಏನೋ ಒಂದು ಇರುವೆ ಕಚ್ಚಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ?
0: ಯೂಶಲಿ ಹಾವು ಎರಡ್ ತರ ಇರುತ್ತೆ, ಒಂದು ಹಿಮೋಟಾಕ್ಸಿಕ್ ಅಂತ ಹೇಳ್ತೀವಿ, ಅದು ಕಚ್ಚಿದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ
1: ಕಚ್ಚಿದ ಸ್ಪಾಟ್ ಅಲ್ಲಿ,
0: ಕಚ್ಚಿದ ಸ್ಪಾಟ್ ಅಲ್ಲಿ ಮತ್ತೆ ಎಲ್ಲ ಕಡೆ ಹೋಲ್ ಬಾಡಿಯಲ್ಲಿ ಯೂಶಲಿ ವಾಮಿಟಿಂಗ್ ಆಗುತ್ತೆ, ಇಲ್ಲ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸಣ್ಣ ಸಣ್ಣ ಚುಕ್ಕೆ ಚುಕ್ಕೆ ಬ್ಲೀಡಿಂಗ್ ಸ್ಪಾಟ್ ಅಂತ ಹೇಳ್ತೀವಿ ಆ ತರ ಕಾಣುತ್ತೆ. ಸೊ ಆ ತರ ಸಿಂಪ್ಟಮ್ಸ್ ಕಾಣುತ್ತೆ ಹೆಮೋಟಾಕ್ಸಿಕ್ ಅಂತ ಹೇಳಿ. ಇನ್ನೊಂದು ನ್ಯೂರೋ ಟಾಕ್ಸಿಕ್ ಸ್ನೇಕ್ಸ್ ಇರ್ತಾವ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಒಂದೊಂದ್ ಸರ್ತಿ ಕಣ್ ಕೆಳಗಡೆ ಆಗೋದು, ತುಂಬಾ ಸುಸ್ತ್ ಅನ್ಸೋದು, ನಿದ್ದೆ ಬರೋ ತರ ಕಣ್ ಕೆಳಗಡೆ ಆಗಿರುತ್ತೆ, ಇಲ್ಲಾಂತಂದ್ರೆ ಬ್ರೀದಿಂಗ್ ಡಿಫಿಕಲ್ಟಿ ಇರುತ್ತೆ. ಆ ಲಕ್ಷಣಗಳಿದ್ದಾಗ ಹಾವಿನ ವಿಷ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ ಯೂಶಲಿ ಅದಕ್ಕೆ ಟ್ರೀಟ್ಮೆಂಟ್ ಇರೋದು ಆಂಟಿ ಸ್ನೇಕ್ ವೆನಮ್ ಅಂತ ಇದೆ. ಸೊ ಅದು ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅದಕ್ಕೆ ಟ್ರೀಟ್ಮೆಂಟ್ ಬೇಕು.
1: ನಾಯಿ ಕಡಿತದ ಬಗ್ಗೆ ಮಾತಾಡೋದಾದ್ರೆ,
0: ನಾಯಿ ಕಡಿತ ಅಂದ್ರೆ ಮನೆಯಲ್ಲಿ ನಾಯಿಗಳಿದ್ರೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ ಮನೆಯಲ್ಲಿ ಸಾಕಿರೋ ನಾಯಿ. ಆಮೇಲೆ ಹೊರಗಡೆ ಇರೋ ನಾಯಿ ಯೂಶಲಿ ಡೇಂಜರಸ್, ಅದಕ್ಕೆ ರೇಬಿಸ್ ಇರುತ್ತೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಕಚ್ಚಿರೋದು ಇಲ್ಲ ಅಂತಂದ್ರೆ ಚೂರಿರೋದು ಇಲ್ಲ ಅಂತಂದ್ರೆ ಮಕ್ಕಳಲ್ಲಿ ಎಲ್ಲಾದ್ರೂ ಕಟ್ಟಿದ್ರೆ ಆ ಜಾಗಕ್ಕೆ ಯೂಶಲಿ ನಾಯಿ ನೆಕ್ಕಿದ್ರೆ ಇಮಿಡಿಯೇಟ್ ಹೋಗಿ ಆಂಟಿ ರೇಬಿಸ್ ವ್ಯಾಕ್ಸಿನ್ ತಗೋಬೇಕು. ಆಮೇಲೆ ಎಷ್ಟೋ ಸಲ ನೋಡಿದ್ವಿ ಮನೆಯಲ್ಲಿ ವ್ಯಾಕ್ಸಿನೇಟೆಡ್ ನಾಯಿ ಇದ್ರೇನು ಕಚ್ಚಿರೋದ್ರಿಂದ ಎಷ್ಟೋ ಸಲ ರೇಬಿಸ್ ಆಗಿರೋದು ಕೇಸಸ್ ನೋಡಿದ್ವಿ. ಸೊ ನಾಯಿ ಕಚ್ಚಿರೋ ಕೇಸ್ ಇದ್ರೆ ರೇಬಿಸ್ ವ್ಯಾಕ್ಸಿನ್ ತಗೋದು ಉತ್ತಮ.
1: ಲಕ್ಷಣಗಳು ಕಂಡು ಬರುತ್ತಾ ಈ ತರ ಆದ್ರೆ ಪೇರೆಂಟ್ಸ್ ಏನಾದರೂ ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗುವಂತದ್ದು,
0: ಎಲ್ಲಾದ್ರೂ ಬೈಟ್ ಮಾರ್ಕ್ಸ್ ಇರುತ್ತೆ, ಇಲ್ಲ ಅಂತಂದ್ರೆ ಚೂರಿರೋದು ಎಲ್ಲಾದ್ರೂ ಮಾರ್ಕ್ಸ್ ಇರುತ್ತೆ. ಬೆಟರ್ ಅವ್ರಿಗೆ ಮನೇಲಿ ಸಾಕಿರೋ ನಾಯಿ ಇದ್ರೆ ಅವ್ರಿಗೆ ಕೈಯಿಂದ ಊಟ ಮಾಡಿಸೋದಾಗ್ಲಿ, ಇಲ್ಲ ಅಂತಂದ್ರೆ ಅವ್ರದ್ದು ಅವ್ರ ಹತ್ರ ಹೋಗಿ ಬಾಲ ಜಗ್ಗದ್ದು, ಇಲ್ಲ ಅಂತಂದ್ರೆ ಕಿವಿಯಲ್ಲಿ ಏನೇನೋ ಆಟ ಆಡೋದು. ಸೊ ಅದರಿಂದ ದೂರ ಇಡಬೇಕು. ಆಮೇಲೆ ರೇಬಿಸ್ ಆಗಿರೋದು ಲಕ್ಷಣಗಳು ತುಂಬಾ ಲೇಟ್ ಕಾಣುತ್ತೆ, 6 months ಆಗ್ಲಿ 1 year ಆದ್ಮೇಲೆ ಕಂಡು ಬರಬಹುದು, ಡಿಲೇ ಆಗುತ್ತೆ. ಸೊ ಏನಾದ್ರೂ ಕಚ್ಚಿರೋದು ಗೊತ್ತಿದ್ರೆ ಇಮಿಡಿಯೇಟ್ ಕರ್ಕೊಂಡ್ಬಂದು ವ್ಯಾಕ್ಸಿನ್ ಕೊಡಿಸ್ಬೇಕು.
1: ಈ ಮಕ್ಕಳು ತಮ್ಮ ಹೈಜಿನ್ ಅನ್ನು ಮೇಂಟೈನ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ?
0: ಸೊ ಎರಡ್ ತರ ಹೈಜಿನ್ ಇರುತ್ತೆ, ರೆಸ್ಪಿರೇಟರಿ ಹೈಜಿನ್ ಅಂತಾನು ಇವಾಗ ಕೋವಿಡ್ ಆದ್ಮೇಗಿಂತ ತುಂಬಾ ಮಹತ್ವ ಬಂದಿದೆ. ಆಮೇಲೆ ಇನ್ನೊಂದು ಹ್ಯಾಂಡ್ ಹೈಜಿನ್ ಅಂತ ಹೇಳ್ತೀವಿ. ಸೊ ಎರಡು ಇಂಪಾರ್ಟೆಂಟ್. ಯಾರಾದ್ರೂ ಸ್ಕೂಲ್ ಅಲ್ಲಿ ಸಹಪಾಠಿಗಳು ಅವ್ರಿಗೆ ಯಾರಿಗಾದ್ರೂ ಶೀತ ಇಲ್ಲ ಕೆಮ್ಮಿದ್ರೆ ಯೂಶಲಿ ಕರ್ಚಿಫ್ ಅಲ್ಲಿ ಕೆಮ್ಮಬೇಕು, ಇಲ್ಲಾಂದ್ರೆ ಕರ್ಚಿಫ್ ಅಲ್ಲಿ ಸೀನ್ಬೇಕು, ಇಲ್ಲ ಓಪನ್ ಆಗಿ ಸೀನಿದ್ರೆ ಬೇರೆಯವರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹ್ಯಾಂಡ್ ಹೈಜಿನ್ ಅಂತಂದ್ರೆ ಯಾವಾಗಾದ್ರೂ ಆಟ ಆಡ್ ಬಂದ್ರು ಇಲ್ಲ ಅಂತಂದ್ರೆ ಊಟದಕ್ಕಿಂತ ಮುಂಚೆ 30 seconds ತನಕ ಹ್ಯಾಂಡ್ ಕ್ಲೀನ್ ಮಾಡ್ಬೇಕು, ಸೋಪಿಂದ ಕ್ಲೀನ್ ಮಾಡಿ ವಾಶ್ ಮಾಡ್ಬೇಕು. ಯಾವುದೇ ತರ ಡಿಸೀಸಸ್ ಸ್ಪ್ರೆಡ್ ಆಗಲ್ಲ, ಟೈಫಾಯ್ಡ್ ಆಗ್ಲಿ, ಹೊಟ್ಟೆ ಇನ್ಫೆಕ್ಷನ್ ಆಗುತ್ತೆ, ಡಯೇರಿಯಾ ಆ ತರ ಎಲ್ಲ ಬೇದೆ ಆಗೋದು ಕಡಿಮೆ ಇರುತ್ತೆ.
1: ಓಕೆ, ಈಗ ರಸ್ತೆ ನಿಯಮಗಳನ್ನ ಸಂಚಾರ ನಿಯಮಗಳನ್ನ ಪಾಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ಈ ಬಿಸಿ ಲೈಫ್ ಅಲ್ಲಿ ಎಲ್ರಿಗೂ ಬೇಗ ಹೋಗ್ಬೇಕು ಅನ್ನೋದು ಒಂಥರ ತವಕ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲೂ ಅನೇಕ ಅವಘಡಗಳಾಗುತ್ತೆ, ಅವಾಗ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು?
0: ಯಾವುದೇ ತರ ಎಚ್ಚರಿಕೆ ವಹಿಸ್ಬೇಕಂದ್ರೆ ಮಕ್ಕಳಲ್ಲಿ ಹಿರಿಯರು ಜೊತೆಗೆ ಹೊರಗಡೆ ಬಿಡಬೇಕು, ಅವ್ರ ಸೂಪರ್ವಿಷನ್ ಅಲ್ಲೇ ಅವ್ರು ಹೊರಗಡೆ ಹೋಗಿರ್ಬೇಕು. ಅಂಡ್ ಯಾವಾಗ್ಲೂ ರೋಡ್ ಕ್ರಾಸ್ ಮಾಡ್ಬೇಕಾದಲ್ಲಿ ಎರಡು ಕಡೆ ಬಲ ಮತ್ತು ಎಡ ಎರಡು ಕಡೆ ನೋಡಿ ಕ್ರಾಸ್ ಮಾಡ್ಬೇಕು. ಅಂಡ್ ಇನ್ ಕೇಸ್ ಎಲ್ಲಾದ್ರೂ ಜಿಬ್ರಾ ಕ್ರಾಸಿಂಗ್ ಇದ್ರೆ ಜಿಬ್ರಾ ಕ್ರಾಸಿಂಗ್ ಯೂಸ್ ಮಾಡ್ಬೇಕು. ಆಮೇಲೆ ಹೆಲ್ಮೆಟ್ ಧರಿಸಬೇಕು. ಯೂಶಲಿ ಇವಾಗ ಗುಲ್ಬರ್ಗಾ ಅಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, ಟೂ ವೀಲರ್ಸ್ ಅವರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, ಮಕ್ಕಳಿಗೂ ಹೆಲ್ಮೆಟ್ಸ್ ಬರುತ್ತೆ. ಸೊ ಮಕ್ಕಳಲ್ಲಿ ಹೆಲ್ಮೆಟ್ಸ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು. ಆಮೇಲೆ ಟ್ರಿಪಲ್ ರೈಡಿಂಗ್ ಅವಾಯ್ಡ್ ಮಾಡ್ಬೇಕು. ಯೂಶಲಿ ಪೇರೆಂಟ್ಸ್ ಎಷ್ಟೋ ಸಲ ನೋಡಿರ್ತೀವಿ 2 wheelers ಮೇಲೆ 4 ಜನ ಹೋಗೋದು,

0: ಮೂರು ಜನ ಹೋಗೋದು, ಅದು ಅವಾಯ್ಡ್ ಮಾಡಬೇಕು. ಮಕ್ಕಳು ಸೈಕಲ್ ಓಡಿಸ್ಬೇಕಾದ್ರೂ ಅದರದ್ದೇ ಹೆಲ್ಮೆಟ್ ಬರುತ್ತೆ, ಅದು ಯೂಸ್ ಮಾಡಬೇಕು. ಆಮೇಲೆ ಪ್ರೊಟೆಕ್ಟಿವ್ ಗೇರ್ಸ್ ಯೂಸ್ ಮಾಡಬೇಕು. ಕೈಯಲ್ಲೆಲ್ಲಾದರೂ ಬಿದ್ದರೆ ಚರ್ಚದ ಆದಲ್ಲಿ ಅದಕ್ಕೆ ಪ್ರೊಟೆಕ್ಟಿವ್ ಗೇರ್ಸ್ ಅಂತ ಬರುತ್ತೆ, ಕೈಗೆ ಹಾಕೊಳ್ಳೋ ಗೇರ್ಸ್, ಅದೆಲ್ಲ ಯೂಸ್ ಮಾಡಿ.
1: ಸರ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆಯದಾಗಿ ಮಕ್ಕಳ ಸುರಕ್ಷಿತ ಬೆಳವಣಿಗೆಗೆ ಮನೆಯಲ್ಲಾಗಲಿ, ಮನೆ ಹೊರಗಡೆ ಆಗಲಿ, ಶಾಲೆಯಲ್ಲಾಗಲಿ ಯಾವ ರೀತಿ ಕಾಳಜಿ ವಹಿಸಬೇಕಂತ ಈಗಾಗಲೇ ಡಿಟೇಲ್ ಆಗಿ ಹೇಳಿದ್ರಿ, ಕೊನೆಯ ಸಂದೇಶ ಏನು ಹೇಳ್ತೀರಾ?
0: ಕೊನೆಯ ಸಂದೇಶ ಏನಂದ್ರೆ, 5 ವರ್ಷದ ಕೆಳಗಡೆ ಮಕ್ಕಳಿಗೆ ಯಾವಾಗಲೂ ತುಂಬ ನಿಗಾದಲ್ಲಿ ಇಟ್ಕೋಬೇಕು. ಅವ್ರು ಏನೇ ಯಾವುದೇ ವಸ್ತು ತಗೊಳ್ಳೋದಾಗ್ಲಿ, ಇಲ್ಲ ಅಂತಂದ್ರೆ ಕೆಳಗಡೆ ಬೀಳೋದಾಗ್ಲಿ, ಈ ತರ ಆಗೋ ಚಾನ್ಸಸ್ ಇರುತ್ತೆ. ಮನೆಯ ಒಳಗಡೆ ಅಪಘಾತ ಆಗೋ ಚಾನ್ಸಸ್ ಜಾಸ್ತಿ. ಸೊ 5 ವರ್ಷ ಮಕ್ಕಳಿಗೆ ತೀವ್ರವಾಗಿ ಸೂಪರ್ವಿಷನ್ ಬೇಕು. ಆಮೇಲೆ ಸ್ಕೂಲಲ್ಲಿ ಮತ್ತೆ ಎಲ್ಲಾದರೂ ಹೊರಗಡೆ ಎಮರ್ಜೆನ್ಸಿ ಡ್ರಿಲ್ಸ್ ಕಲ್ಸ್ಕೊಡ್ಬೇಕು, ಫೈರ್ ಸೇಫ್ಟಿ ಡ್ರಿಲ್ಸ್. ಇವಾಗ ಬೆಂಕಿ ಹತ್ತಲ್ಲಿ ಯಾವ ತರ ಹೊರಗಡೆ ಹೋಗ್ಬೇಕು, ಪ್ಯಾನಿಕ್ ಆಗ್ಬಾರ್ದು, ಆ ತರ ಎಲ್ಲ ನಾವು ಕಲ್ಸ್ಕೊಡ್ಬೇಕು. ಆಮೇಲೆ ಫಸ್ಟ್ ಏಡ್ ಕಿಟ್, ಪ್ರಾಥಮಿಕ ಚಿಕಿತ್ಸೆ ವಸ್ತುಗಳು ಮನೆಯಲ್ಲಿ ಮತ್ತೆ ಸ್ಕೂಲಲ್ಲಿ ಇಡೋದು ಮುಖ್ಯ.
1: ತುಂಬಾ ಧನ್ಯವಾದಗಳು ಡಾಕ್ಟ್ರೆ. ಇದುವರೆಗೂ ಮಕ್ಕಳ ಆರೋಗ್ಯ ಅಂದ್ರೆ ಸಣ್ಣ ಪುಟ್ಟ ವಿಷಯಗಳನ್ನು ನಾವು ತುಂಬಾ ಗಂಭೀರವಾಗಿ ಸ್ವೀಕರಿಸಿ ಅವುಗಳ ಮೇಲೆ ನಿಗಾ ಇಟ್ಟರೆ ಮಕ್ಕಳನ್ನ ಉತ್ತಮ ಆರೋಗ್ಯದಿಂದ ಬೆಳೆಸಬಹುದು ಅಂತ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.
0: ಧನ್ಯವಾದ. ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಮತ್ತು ಆರೈಕೆ ಈ ಕುರಿತು ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನ

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.
2: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
3: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
2: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
4: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
5: ಹನಿ ಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯ.

ಸಾಧ್ಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
2: ಓ ಪಂಕಜಣ್ಣ.
3: ಜಗಣ್ಣ, ಏನು ವಿಷಯಪ್ಪ?
2: ಈ ಮಳೆಗಾಲ ಶುರುವಾಗ್ತಿದ್ದಂಗೆನೆ ಈ ನಮ್ಮ ವಿದ್ಯುಚ್ಛಕ್ತಿ ಕೈ ಕೊಡುತ್ತೆ ನೋಡು.
3: ಅದೊಂದು ಇದ್ದೇ ಇದೆ
2: ಅಲ್ವಾ?
3: ಪ್ರತಿ ವರ್ಷ ಇದ್ದೇ ಇದೆ.
2: ಯಾಕೆಂದರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ವಿದ್ಯುತ್ತು ಸ್ವಲ್ಪ ಕೈ ಕೊಡೋದು ಜಾಸ್ತಿ.
3: ಹೌದು.
2: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
3: ಏನೋ ಯೋಜನೆ ತಂದಿದೆಯಾ ನೀನು ಹೇಳ್ತಿದೆ ಈಗ?
2: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
3: ಖಾಲಿ ನೀರಿರುತ್ತೆ,
2: ಖಾಲಿ ಇರುತ್ತಲ್ಲ. ಅಲ್ಲಿ ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನು ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳು ನಾವು ಹಾಕ್ಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಲೂ ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನು ಹಾಕ್ಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಳಸ್ಕೋಬಹುದು. ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂಥದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದ್ದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ. ಈಗ ಉದಾಹರಣೆಗೆ ಒಂದು ಮನೆ ಅಂದರೆ ಒಂದು 150 ಯೂನಿಟ್ ವರೆಗೂ ಬಳಸ್ಕೋಬಹುದು. ಅಂಥ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ
3: ಕೊಡ್ತಾರೆ.
2: ಇನ್ನೊಂದೇನು ಅಂದರೆ ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ತನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂಥವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನು ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ 78,000 ರೂಪಾಯಿ ಸಿಗುತ್ತೆ ಗರಿಷ್ಠ ಇದು. ಹಾಗಾಗಿ ಸಹಾಯಧನವನ್ನು ಬಳಸ್ಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ, ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸ್ಬೋದು, ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬೋದು, ಮತ್ತು ಅವುಗಳನ್ನು ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬೋದು, ಒಂದು ಕಡೆಯಿಂದ ಒಂದು ಕಡೆಗೆ ಅದನ್ನು ಹರಿಸ್ಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂಥ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತು ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದ್ದಾವೆ. ಮತ್ತು ಈ 3 ಕಿಲೋವ್ಯಾಟ್ವರೆಗೂ ಏನು ಈ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿ ದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರಬೇಕು, ಮತ್ತು ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತು ಮೇಲುಗಡೆ ಈ ಸೌರ ಫಲಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ.

0: ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ. ಮತ್ತು ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರ್ದು. ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತು ನಮ್ಮ ಮೊಬೈಲ್ ನಂಬರನ್ನು ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ, ಮತ್ತು ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ ಅದನ್ನ ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನು ವಿದ್ಯುತ್ ಸರಬರಾಜು ಕಂಪ್ನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತು ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂಥ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗುತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, ಟೂ ವೇ ಮೀಟರು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದನ್ನು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನು ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನು ನಾವು ಎಲ್ಲಿ ತಗೋಬೋದು ಅಂತ ಅಂದರೆ ಅದನ್ನು ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತು ಒಂದು ಕ್ಯಾನ್ಸಲ್ಡ್ ಚೆಕ್ಕು, ವಜಾ ಮಾಡಿದಂಥ ಚೆಕ್ಕು, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ
1: ಪಡಿಬಹುದು,
0: ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ತನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ ವಿದ್ಯುತ್ ಮಾರಾಟ ಅಂತ ಅಂದರೆ, ಪಂಕಜಣ ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ, ನಾವು ಬಳಸ್ಕೊಂಡು ಉಳಿದಿರುವಂಥ ವಿದ್ಯುತ್ತು ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರನ್ನು ಓದೋಕ್ಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನು ದಾಖಲಿಸಿ ಎಷ್ಟು ಹಣವನ್ನು ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದರೆ ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸ್ಬೋದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ
1: ಪಡ್ಕೋಬಹುದು.
0: ತುಂಬಾ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿ ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದು ರೀತಿ ಖರ್ಚಾಗದೇ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು,
0: ಅಂದ್ರೆ ಇದು ನವೀಕರಿಸಬಹುದಾದಂತ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸ್ಬೋದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು ಬರ್ತೀನಿ, ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲದ ನಂತರ ಲೋಕಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಲೋಕಸಭೆಯು ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿತು. ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಭೀಕರ ಅಣುಬಾಂಬ್ ದಾಳಿಗೆ ಇಂದು 81 ವರ್ಷಗಳು ತುಂಬಿವೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದರು. ಆಗಸ್ಟ್ 6 ಮತ್ತು 9 ರಂದು ಈ 2 ನಗರಗಳ ಮೇಲೆ ಅಣುಬಾಂಬ್ಗಳನ್ನು ಹಾಕಲಾಯಿತು. ಇದರ ಪರಿಣಾಮವಾಗಿ ಲಕ್ಷಾಂತರ ನಾಗರಿಕರು ಸಾವನ್ನಪ್ಪಿದ್ದರು ಮತ್ತು ಅಪಾರ ಸಂಖ್ಯೆಯ ಜನರು ಗಾಯಗೊಂಡರು ಎಂದು ಅವರು ತಿಳಿಸಿದರು. ಈ ಘಟನೆಯ ನಂತರವೇ ಜಗತ್ತು ಮೊದಲ ಬಾರಿಗೆ ಪರಮಾಣು ಶಸ್ತ್ರಾಸ್ತ್ರಗಳ ವಿನಾಶಕಾರಿ ಪ್ರಭಾವದ ಬಗ್ಗೆ ತಿಳಿದುಕೊಂಡಿತು ಎಂದು ಅವರು ಹೇಳಿದರು.
1: आज से 81 वर्ष पूर्व जापान के हिरोशिमा और नागासाकी शहर पर क्रमश 6 और 9 अगस्त 1945 को परमाणु बम गिराए गए थे. इस अभूतपूर्व त्रासदी में लाखों निर्दोष लोगों ने अपने प्राण गवाए तथा असंख्य लोग गंभीर रूप से प्रभावित हुए. ये सभा विश्व को सामूहिक विनाश के हथियारों से मुक्त करने के लिए अपनी प्रतिबद्धता पुनः दोहराती है.
0: ಸಾಮೂಹಿಕ ಶಸ್ತ್ರಾಸ್ತ್ರಗಳಿಲ್ಲದ ಜಗತ್ತನ್ನು ನಿರ್ಮಿಸುವ ತನ್ನ ಬದ್ಧತೆಯನ್ನು ಸದನವು ಪುನರುಚ್ಚರಿಸುತ್ತದೆ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಜಾಗತಿಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಲು ಒಟ್ಟಾಗಿ ಶ್ರಮಿಸಲು ಸರ್ಕಾರ ಸಂಕಲ್ಪ ಮಾಡುತ್ತದೆ ಎಂದು ಓಂ ಬಿರ್ಲಾ ಹೇಳಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರ ನೆನಪಿಗಾಗಿ ಸದನವು ಮೌನ ಆಚರಿಸಿತು. ನಂತರ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ತೆಗೆದುಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ವಿಷಯವನ್ನು ಪ್ರಸ್ತಾಪಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಯನ್ನು ವಿರೋಧ ಪಕ್ಷದ ಸದಸ್ಯರು ಆಗ್ರಹಿಸುತ್ತಿದ್ದರು. ಪ್ರಶ್ನೋತ್ತರ ಕಲಾಪವು ಕಲಾಪದ ಪ್ರಮುಖ ಭಾಗವಾಗಿದ್ದು ಇದು ಪ್ರತಿಯೊಬ್ಬ ಸದಸ್ಯರಿಗೂ ಪ್ರಶ್ನೆಗಳನ್ನು ಎತ್ತಲು ಅವಕಾಶ ನೀಡುತ್ತದೆ ಎಂದು ಸ್ಪೀಕರ್ ಹೇಳಿದರು. ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಪರಿಶೀಲಿಸಿದ್ದು ಕೇಂದ್ರ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲಾ ನೆರವು ಒದಗಿಸುವ ಭರವಸೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ದೇಶನದ ಮೇರೆಗೆ ಸಚಿವರು ಅಸ್ಸಾಂ ನಾಗಾಲ್ಯಾಂಡ್ ಗಡಿಯಲ್ಲಿರುವ ಶಿವಸಾಗರ್ ಜಿಲ್ಲೆಯ ನೇಪಾಳಿ ಖುಟಿ ಪ್ರದೇಶಕ್ಕೆ ಭೇಟಿ ನೀಡಿದರು. ಜುಲೈ 19 ರಂದು ಆರಂಭವಾದ ಪ್ರವಾಹದ ಇತ್ತೀಚಿನ ಅಲೆಯಿಂದ ತೀವ್ರವಾಗಿ ಹಾನಿಗೊಳಗಾದ ಪ್ರದೇಶಗಳ ಪೈಕಿ ಈ ಪ್ರದೇಶವೂ ಒಂದಾಗಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯವು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಸಹಯೋಗದಲ್ಲಿ ನಾಳೆ ನವದೆಹಲಿಯಲ್ಲಿ 2 ದಿನಗಳ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನವನ್ನು ಆಯೋಜಿಸಿದೆ. ವಿಕಸಿತ ಭಾರತದತ್ತ ಗುಣಮಟ್ಟದ ವೈದ್ಯಕೀಯ ಸಾಧನಗಳ ಜಾಗತಿಕ ಕೇಂದ್ರವಾಗಿ ಭಾರತ ಎಂಬ ವಿಷಯಾಧಾರಿತ ಸಮ್ಮೇಳನವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ

0: ಅನುಪ್ರಿಯಾ ಪಟೇಲ್ ಉದ್ಘಾಟಿಸಲಿದ್ದಾರೆ. ಎರಡನೇ ದಿನ ಕೇಂದ್ರ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಆತ್ಮನಿರ್ಭರ ಮೆಡ್ಟೆಕ್ ವಿಕಸಿತ ಭಾರತದತ್ತ ಭಾರತದ ಪಯಣ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ. ಸಮ್ಮೇಳನದಲ್ಲಿ ನೀತಿ ನಿರೂಪಕರು, ಉದ್ಯಮದ ಪ್ರತಿನಿಧಿಗಳು, ಆರೋಗ್ಯ ಕ್ಷೇತ್ರದ ತಜ್ಞರು, ಸಂಶೋಧಕರು, ಹೂಡಿಕೆದಾರರು ಹಾಗೂ ಇತರ ಪಾಲುದಾರರು ಭಾಗವಹಿಸಿ ಭಾರತದ ವೈದ್ಯಕೀಯ ಸಾಧನಗಳ ಕ್ಷೇತ್ರದ ಭವಿಷ್ಯ ಮತ್ತು ಬೆಳವಣಿಗೆ ಕುರಿತು ಚರ್ಚಿಸಲಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಭಾರತದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಫಲಾನುಭವಿ ಕುಟುಂಬಗಳನ್ನು ತಲುಪಿದೆ ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟ್ರೀಯ ಇಂಧನ ಸಮಾವೇಶ ಮತ್ತು ಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಈ ಯೋಜನೆಯ ಮೂಲಕ 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿ 421 ಕೋಟಿ ರೂಪಾಯಿ ಗಳಿಸಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ದಿವಂಗತ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುಣ್ಯತಿಥಿ ಅಂಗವಾಗಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಸುಷ್ಮಾ ಸ್ವರಾಜ್ ಅವರು ತಮ್ಮ ಪ್ರಖರ ವಾಗ್ಮಿತೆ, ಸೂಕ್ಷ್ಮ ಸಂವೇದನೆಯ ನಾಯಕತ್ವ ಹಾಗೂ ರಾಷ್ಟ್ರದ ಹಿತಾಸಕ್ತಿಗಳ ಬಗೆಗಿನ ಅಚಲ ಬದ್ಧತೆಯಿಂದ ಭಾರತೀಯ ರಾಜಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದರು ಹಾಗೂ ರಾಷ್ಟ್ರ ಸೇವೆಯಲ್ಲಿನ ಅವರ ಸಮರ್ಪಣೆ ಕಾರ್ಯಶೈಲಿ ಹಾಗೂ ಜನಕಲ್ಯಾಣದ ಬಗೆಗಿನ ಬದ್ಧತೆ ಸದಾ ಸ್ಫೂರ್ತಿದಾಯಕವಾಗಿರಲಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುಷ್ಮಾ ಸ್ವರಾಜ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಬಹುಜನ ಸಮಾಜ ಪಕ್ಷದ ಶಾಸಕ ಉಮಾಶಂಕರ್ ಸಿಂಗ್ ಅವರು ದೀರ್ಘಕಾಲದ ಅನಾರೋಗ್ಯದ ಬಳಿಕ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಮೆದುಳಿನಲ್ಲಿ ಗಡ್ಡೆಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಉಮಾಶಂಕರ್ ಸಿಂಗ್ 403 ಸದಸ್ಯ ಬಲದ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಬಲಿಯಾ ಜಿಲ್ಲೆಯ ರಸಡಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಏಕೈಕ ಬಿಎಸ್ಪಿ ಶಾಸಕರಾಗಿದ್ದರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಶಾಸಕ ಉಮಾಶಂಕರ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಉತ್ತರಾಖಂಡ್ ಆದ್ಯಂತ ಮಳೆ ಮುಂದುವರೆದಿದ್ದು ಡೆಹ್ರಾಡೂನ್, ಚಮೋಲಿ ಮತ್ತು ಬಾಗೇಶ್ವರ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಡೆಹ್ರಾಡೂನ್ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಇಂದು 1-12 ತರಗತಿಯವರೆಗಿನ ಎಲ್ಲಾ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಸಂಭವನೀಯ ವಿಪತ್ತು ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ರಾಜ್ಯದ ಎಲ್ಲಾ ವಿಪತ್ತು ನಿರ್ವಹಣೆ ಮತ್ತು ಪರಿಹಾರ ಸಂಸ್ಥೆಗಳು ಕಟ್ಟೆಚ್ಚರದಿಂದ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದಾರೆ. ಯಮನ್ನ ಹೌತಿ ಗುಂಪು ಏಡನ್ ಕೊಲ್ಲಿಯಲ್ಲಿ ಸೌದಿ ಅರೇಬಿಯಾದ ತೈಲ ಟ್ಯಾಂಕರ್ ಒಂದನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ಗುರಿಯಾಗಿಸಿಕೊಂಡಿರುವುದಕ್ಕಾಗಿ ತಿಳಿಸಿದೆ. ಉತ್ತರ ಕೆಂಪು ಸಮುದ್ರದಲ್ಲಿ ಮತ್ತೊಂದು ಸೌದಿ ಟ್ಯಾಂಕರ್ ಮೇಲೆ ಪ್ರತ್ಯೇಕ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡ ಕೆಲವೇ ಗಂಟೆಗಳ ಬಳಿಕ ಈ ದಾಳಿ ನಡೆದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದ ಹೇಳಿಕೆಯಲ್ಲಿ ಹೌತಿ ಸೇನಾ ವಕ್ತಾರ ಯಾಹ್ಯಾ ಸರಿಯಾ ಡೈಸಿ ಎಂಬ ಹೆಸರಿನ ಟ್ಯಾಂಕರ್ಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಪ್ಪಳಿಸಿದ್ದು ಅದು ತನ್ನ ಮಾರ್ಗ ಬದಲಿಸಿ ಹಿಂತಿರುಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಹೌತಿ ನಿಯಂತ್ರಿತ ಯೆಮೆನ್ ಪ್ರದೇಶಗಳಿಗೆ ವಿಧಿಸಿರುವ ದಿಗ್ಬಂಧನವನ್ನು ತೆರವುಗೊಳಿಸುವವರೆಗೆ ದಿಗ್ಬಂಧನಕ್ಕೆ ಪ್ರತಿಯಾಗಿ ದಿಗ್ಬಂಧನ ಎಂಬ ನೀತಿಯಡಿ ಈ ಕಡಲ ದಿಗ್ಬಂಧನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಯೂಜಿನ್ನಲ್ಲಿ ನಡೆಯುತ್ತಿರುವ ವಿಶ್ವ ಅಥ್ಲೆಟಿಕ್ಸ್ 20 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಇಟಿ ಎಸೆತಗಾರರಾದ ಆಶೀಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೆಯೇ ಡಿಸ್ಕಸ್ ಎಸೆತಗಾರ್ತಿ ಅಮಾನತ್ ಕಾಂಬೋಜ್ ತಮ್ಮ ಸಾಧನೆಗಳ ಫೈನಲ್ ಹಂತಕ್ಕೆ ಅರ್ಹತೆ ಪಡೆದಿದ್ದಾರೆ. ಆಶೀಶ್ ಅವರು 69.87 ಮೀಟರ್ ಎಸೆತದೊಂದಿಗೆ ಪುರುಷರ ಇಟಿ ಎಸೆತದ

ಎ ಗುಂಪಿನ ಅರ್ಹತಾ ಸುತ್ತಿನಲ್ಲಿ ಅಗ್ರಸ್ಥಾನ ಪಡೆಯುವ ಮೂಲಕ ಅದ್ಭುತ ಪ್ರದರ್ಶನ ನೀಡಿದರು. ಬಿ ಗುಂಪಿನಲ್ಲಿ 76.02 meters ಎಸೆದು ಅಗ್ರಸ್ಥಾನದಲ್ಲಿದ್ದ ದಕ್ಷಿಣ ಆಫ್ರಿಕಾದ ಸ್ಪರ್ಧಿ ಜಾನ್ ಹೆನ್ರಿಕ್ ಹೇಮಸ್ ಅವರ ನಂತರ ಆಶೀಶ್ ಎರಡನೇ ಸ್ಥಾನ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

ಆಕಾಶವಾಣಿ ಬೆಂಗಳೂರು, ಸಮಯ 1:20:30 ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ತಾಯಿಗೆ ತಕ್ಕ ಮಗ ಚಿತ್ರಕ್ಕಾಗಿ ದೀಪಕ್ ದೊಡ್ಡೇರ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಸಿ ವಿ ರಾಘವೇಂದ್ರ ಅವರ ಗೀತರಚನೆ, ಜೂದಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇನಿಯ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ನಂದಿತಾ ಅವರು ಹಾಡಿರುವ ಗೀತೆ ಸಾಹಿತ್ಯ ಮತ್ತು ಸಂಗೀತ ವಿ ಶ್ರೀಧರ್ ಅವರದ್ದು.

0: ಆಕಾಶವಾಣಿ ಬೆಂಗಳೂರು, ಸಮಯ 1:30.05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ಪಶುಘಾತಕರು 6ನೇ ಬೆರಳನ್ನ ಕತ್ತರಿಸಿದ್ರಿಂದ ರಕ್ತ ಸುರಿತನೇ ಇರುತ್ತೆ. ಅರಣ್ಯ ಮಧ್ಯದಲ್ಲಿ ಏಕಾಂಗಿ ಆಗಿರ್ತಾನೆ ಚಂದ್ರಹಾಸ. ಅವನನ್ನು ಆರೈಕೆ ಮಾಡುವಂಥವ್ರು ಯಾರೂ ಮನುಷ್ಯರು ಅಲ್ಲಿರೋದಿಲ್ಲ. ನೋವಿನಿಂದ ಬಳಲ್ತಾ ಇದ್ದಂತಹ ಈ ಮಗು ಹರಿ ಹರಿ ಅಂತ ಹೇಳಿ ಅಳ್ತಾ ಇರುತ್ತೆ. ಅದನ್ನು ಕಂಡಂತಹ ಆ ಅರಣ್ಯ ಪ್ರದೇಶದಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳು ತೀವ್ರ ದುಃಖಕ್ಕೆ ಒಳಗಾಗ್ತವೆ. ಆ ಬಾಲಕನ ಮುಂದೆ ನಿಂತುಕೊಂಡು ಉಪಚರಿಸುವುದಕ್ಕೆ ಮುಂದಾಗ್ತವೆ, ಆ ಮಗುವನ್ನು ಸಂತೈಸ್ತವೆ. ಇಂತಹ ಸಂದರ್ಭದಲ್ಲಿ ಜೀವಿಗಳ ಬೇಟೆಗಾಗಿ ಹಂತಕರ ಸಮೂಹವೇ ಕಾಡನ್ನು ಪ್ರವೇಶಿಸ್ತು.

0: ಕೆಡಹಿದಂ ಕ್ರೋಧದಿಂದ ಆವ್ಯಾದನೋ.
1: ಈ ಸಂದರ್ಭದಲ್ಲಿ ಮತ್ತೆ ಕವಿ ಶೃಂಗಾರವನ್ನ ತರ್ತಾನೆ. ಸಿಂಹಕ್ಕೆ ಮಹಿಳೆಯರ ನಡುವನ್ನ ಹೋಲಿಸುವಂಥದ್ದು ಕಾವ್ಯದಲ್ಲಿ ಸಹಜ. ಇಲ್ಲಿ ಕವಿ ಇಡೀ ಪದ್ಯದಲ್ಲಿ ಒಬ್ಬ ಬೇಡತಿ ಹೇಗಿರ್ತಾಳೆ ಅಂತಂದ್ರೆ ಸಿಂಹದ ರೀತಿಯಲ್ಲೇ ಇದ್ದಾಳೆ ಅನ್ನುವಂಥ ರೀತಿಯಲ್ಲಿ, ಸಿಂಹನಿಗೆ ಅನುಮಾನ ಬಂತು ಅನ್ನುವಂಥ ರೀತಿಯಲ್ಲಿ ವರ್ಣಿಸಿದ್ದಾನೆ. ಅವಳ ಸೌಂದರ್ಯ ಹೇಗಿತ್ತು ಅಂತಂದ್ರೆ, ಕೋಮಲವಾದ ಉದ್ದ ತೋಳಿನ ಕೈ, ಬಲಿತ ಕುಚಗಳು, ಸೊಕ್ಕು ಯೌವನದ ದೇಹ, ಸುಗಂಧದ ದುಂಬಿಯ ಮುಂಗುರುಳಿನ ನಿಧಾನಗತಿಯಲ್ಲಿ ನಡೆಯುತ್ತಿದ್ದ ಒಬ್ಬ ಶಬರಿಯು. ಇಷ್ಟು ಸುಂದರವಾಗಿರ್ತಕ್ಕಂತಹ ಬೇಡತಿಯನ್ನ ನೋಡುತ್ತಂತೆ ಒಂದು ಸಿಂಹ. ಅಲ್ಲಿಗೆ ಬಂದು ಅವಳ ನಡುವನ್ನು ನೋಡುತ್ತೆ. ನೋಡ್ಬಿಟ್ಟು ಅನ್ಕೊಳತ್ತಂತೆ, ಇದೇನು ನನ್ನ ನಡು ಇದ್ದಾಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವಳ ಚಂಚಲ ಓರೆ ನೋಟವನ್ನು ನೋಡಿ ಸಿಟ್ಟಿನಿಂದ ಅವಳ ಮೇಲೆ ಆಕ್ರಮಣವನ್ನು ಮಾಡುವುದರಲ್ಲಿತ್ತಂತೆ. ಹಾಗೆ ಆಕ್ರಮಣ ಮಾಡುವಂಥದ್ದನ್ನು ಕಂಡಂತಹ ವ್ಯಾದ ಅಥವಾ ತನ್ನ ಜೊತೆಯಲ್ಲಿದ್ದಂತಹ ಬೇಟೆಗಾರ ಅತಿ ಕೋಪದಿಂದ ಬಾಣದಲ್ಲಿ ಹೊಡಿತಾನಂತೆ, ಸಿಂಹ ಕೆಳಗಡೆ ಬೀಳುತ್ತೆ.
0: ಮರಿಗೆ ಮರೆಯಾಗಿ ಮೈಯೊಡ್ಡಿ ಮಡಿದವು ಕೆಲವು, ಬರಿಯ ಬಿಲ್ದನಿಗೆ ರಮಣನ ತಾಗಿತಮ್ಮ.

0: 예수께 인다 어수범 터레드우.
1: ಅರಣ್ಯದಲ್ಲಿ ಈ ಬೇಟೆಗಾರರು ಬಿಡ್ತಾ ಇದ್ದಂತಹ ಬಾಣಗಳಲ್ಲಿ ಕೆಲವು ಜಿಂಕೆಯನ್ನ ಇವರು ಹೊಡಿತಾ ಇದ್ರಂತೆ. ಇನ್ನು ಕೆಲವು ತಾಯಿ ಜಿಂಕೆಗಳು ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ, ಬಾಣ ಎಲ್ಲಿ ತಮ್ಮ ಮರಿಗಳಿಗೆ ಬೀಳ್ತಾವೋ ಅವುಗಳನ್ನು ರಕ್ಷಿಸೋಣ ಅಂತ ಹೇಳಿ ಅವುಗಳಿಗೆ ಮರೆಯಾಗಿ ಬಂದು ನಿಂತ್ಕೊಳ್ತಿದ್ವಂತೆ. ಆ ಬಾಣ ಅವಕ್ಕೆ ಬೀಳ್ತಿತ್ತು, ಸತ್ತೋಗ್ತಿದ್ದು. ಇನ್ನು ಕೆಲವು ತಮ್ಮ ಇನಿಯನಿಗೆ ಬಾಣ ತಾಕಿದರೆ, ತಮ್ಮ ಗಂಡು ಜಿಂಕೆಗೆ ಬಾಣ ತಾಕಿದರೆ ಏನಾಗುತ್ತೆ ಅಂತ ಹೇಳಿ ಕೆಲವು ಅದನ್ನು ತಡೆಯೋದಕ್ಕೋಗಿ ಹೊರಳಿ ಬೀಳ್ತಾ ಇದ್ವಂತೆ. ಕೆಲವು ತಮ್ಮ ಜೊತೆಯಲ್ಲಿದ್ದಂತಹ ಇನಿಯ ಬೇರೆ ಎಲ್ಲೋ ಹೋದ ಅಥವಾ ಗಂಡು ಜಿಂಕೆ ಎಲ್ಲೋ ಹೋಯ್ತು ಅಂಥೇಳಿ ದಿಗ್ಭ್ರಮೆಗೆ ಒಳಗಾಗಿ ವಿರಹದಿಂದ ಹುಡುಕ್ತಾ ಆ ಬಾಣಕ್ಕೆ ಒಳಗಾಗಿ ಪ್ರಾಣವನ್ನು ಬಿಡ್ತಾ ಇದ್ವಂತೆ. ಕೆಲವು ಬೇಡರ ಬಾಣಗಳು ತಮ್ಮ ಜೊತೆಗಾರನ ಮೇಲೆ ಬರಲು ಅವುಗಳನ್ನು ರಕ್ಷಿಸಬೇಕು ಅಂತ ಹೇಳಿ ಅಡ್ಡವಾಗಿ ನಿಂತ್ಕೊಂಡು ಬಲಿಯಾಗ್ತಾ ಇದ್ವಂತೆ. ಹೀಗೆ ಜಿಂಕೆಗಳು ತಮ್ಮ ಅಸಹಾಯಕತೆ ಮತ್ತು ಮೋಹ ಪರವಶತೆ ಇವೆರಡೂ ಕಾರಣದಿಂದ ಒಂದೊಂದಾಗಿ ಬಿದ್ದು ಬೇಟೆಗಾರರಿಗೆ ಬಹಳಷ್ಟು ಜಿಂಕೆಗಳು ಆಹುತಿಯಾದವು.
0: ಕರೆ

0: ಬೇಡತಿಯರು ಹೇಗೆ ಕಾಣಿಸ್ಕೊಂಡ್ರಪ್ಪ ಅಂತಂದ್ರೆ, ಮೊದಲು ಪ್ರಾಣಿಗಳ ವಿಶೇಷವಾಗಿರ್ತಕ್ಕಂಥ ಭಾಗಗಳನ್ನ ಕವಿ ಕೊಡ್ತಾನೆ, ಆನಂತರದಲ್ಲಿ ಅವರು ಹೇಗೆ ಕಾಣಿಸ್ಕೊಂಡ್ರು ಅನ್ನುವಂಥದ್ದು ಹೇಳ್ತಾನೆ. ಈ ಕಪ್ಪು ದೇಹದಲ್ಲಿ ನವಿಲು ಗರಿಗಳಂತೆ, ಆನೆಯ ಕುಂಭಸ್ಥಳದ ಮುತ್ತುಗಳಂತೆ, ಚಮರಿಯ ಬಾಲಗಳಂತೆ, ಆನೆಯ ದಂತಗಳಂತೆ ಕಾಣ್ತಾ ಇದ್ರು.
1: ಪುಲಿ ಕರಡಿ ಕರಿ ಸಿಂಗ ಸಾರಂಗ ಮರಿ ಪಂದೆ ಮೊಲ ಹುಲ್ಲೆ ಕಾಡೆಮ್ಮೆ ಚಮ

0: ಬೇಟೆಗಾರರ ಸಮೂಹ ಹುಲಿ, ಕರಡಿ, ಆನೆ, ಸಿಂಹ, ಜಿಂಕೆ, ಹಂದಿ, ಅವುಗಳ ಮರಿಗಳು, ಮೊಲ, ಹುಲ್ಲೆ, ಕಾಡೆಮ್ಮೆ, ಚಮರಿ, ಹಲವು ಮೃಗಗಳನ್ನು, ಅಷ್ಟೇ ಅಲ್ಲದಲ್ಲೇ ಕ್ರೌಂಚ ಪಕ್ಷಿ, ನವಿಲು, ಪಾರಿವಾಳ ಮೊದಲಾದಂತಹ ಪಕ್ಷಿಗಳನ್ನು ಕೊಲ್ತಾ ಹೋಗ್ತಾ ಇದ್ರಂತೆ. ಆದರೆ ಒಂದು ಜಿಂಕೆ ಮಾತ್ರ ಇವರ ಕೈಗೆ ತಪ್ಪಿಸ್ಕೊಂಡು ವೇಗವಾಗಿ ಓಡ್ಬಿಡ್ತಂತೆ. ಆಗ ಹೋದಾಗ ಆ ಬೇಟೆಗಾರರ ನಾಯಕನಾಗಿರ್ತಕ್ಕಂಥ ಕುಳಿಯಿಂದ ಬರ್ತಾನಂತೆ, ಅದನ್ನು ನೋಡ್ತಾನಂತೆ. ಅದು ಅಷ್ಟು ವೇಗವಾಗಿ ಹೋಗ್ತಾ ಇರೋದನ್ನು ನೋಡಿ ತನ್ನ ವೇಗವಾಗಿ ಓಡ್ತಕ್ಕಂತಹ ಕುದುರೆಯನ್ನು ಏರಿ ಅದರ ಹಿಂದೆ ಬಿಲ್ಲನ್ನು ಹಿಡಿದು ಅಷ್ಟೇ ವೇಗವಾಗಿ ಇವನು ಕೂಡ ಹೊರಟನಂತೆ ಆ ಜಿಂಕೆಯನ್ನು ಕೊಲ್ಲಬೇಕು.
1: ಆ ಕುಳಿಂದಂ ದುಷ್ಟ ಬುದ್ಧ

ಆ ಬೇಟೆಗಾರರ ಗುಂಪಿನ ನಾಯಕ ಕುಳಿಂದ. ಅವನು ಕೇವಲ ಬೇಟೆಗಾರನಲ್ಲ, ದುಷ್ಟಬುದ್ಧಿ ಎನ್ನುವಂತಹ ಮಹಾಮಂತ್ರಿಯ ಆಜ್ಞೆಯಂತೆ ಆ ಚಂದನಾವತಿ ಎನ್ನುವಂತಹ ವನಪ್ರದೇಶವನ್ನು ಆಳ್ತಾ ಇದ್ದಂತಹ ಒಬ್ಬ ಸಾಮಂತ ರಾಜ. ಹಾಗೆ ಆ ರಾಜನಾಗಿದ್ದಂಥವನು ಈ ಬೇಟೆಗಾರರ ಗುಂಪಿನ ಜೊತೆಯಲ್ಲಿ ತಾನು ಬೇಟೆಯಾಡೋದಕ್ಕೆ ಬಂದಿರ್ತಾನೆ. ಆ ಜಿಂಕೆಯನ್ನು ಹಿಡಿದು ತಾನು ಬೇಟೆ ಆಡಲೇಬೇಕು ಅಂತ ಹೇಳಿ ಅದರ ಬೆನ್ನತ್ತಿ ಹೋಗ್ತಾನಂತೆ. ಎಷ್ಟು ವೇಗವಾಗಿ ಹೋಗ್ತಾನೆ ಅಂತಂದರೆ ಅವನ ಕುದುರೆಯ ವೇಗ ಗಾಳಿಯ ವೇಗವನ್ನೂ ಕೂಡ ಮೀರಿಸಿತ್ತು. ಆ ರೀತಿಯಲ್ಲಿ ಆ ಜಿಂಕೆಯನ್ನು ಹಿಂಬಾಲಿಸಿ

0: ಆ ವೇಗವಾಗಿ ಹೋಗುವಂತಹ ಜಿಂಕೆಯನ್ನ ಬೆನ್ನತ್ತಿ ಹೋದಂತಹ ಕುಳಿಂದ ಅಲ್ಲಿ ಕಾಣತಕ್ಕಂಥದ್ದು ಜಿಂಕೆ ಅಲ್ಲ, ಅಲ್ಲಿ ಹರಿನಾಮವನ್ನೇ ಜಪಿಸ್ತಾ ಇದ್ದಂತಹ ಒಬ್ಬ ಬಾಲಕನನ್ನ ಕಾಣ್ತಾನೆ. ಅವನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ನಾನು ಜಿಂಕೆಯನ್ನು ಕೊಲ್ಲುವಂತಹ ಪಾಪದ ಕೆಲಸಕ್ಕೆ ಇಲ್ಲಿಗೆ ಬಂದೆ, ವೇಗವಾಗಿ ಬಂದಿದ್ದು ಅದು ಅಷ್ಟೇ ಅತಿಶಯವಾಗಿರ್ತಕ್ಕಂಥ ಪುಣ್ಯವನ್ನು ನನಗೆ ಒದಗಿಸಿದೆ. ಯಾಕೆ ಅಂತಂದರೆ ಕುಳಿಂದನಿಗೆ ಮಕ್ಕಳಿರೋದಿಲ್ಲ. ಬಂದಂತಹ ಕುಳಿಂದ ಆ ಬಾಲಕನನ್ನು ನೋಡಿದ್ದು ಹೇಗಾಯಿತು ಅಂತಂದರೆ, ಏನೂ ಗತಿ ಇಲ್ಲ ದಿಕ್ಕಿಲ್ಲ ಅನ್ನುವಂಥ ಒಬ್ಬ ಬಡವನಿಗೆ ಒಂದು ನಿಧಿ ಸಿಕ್ಕಿದರೆ ಎಷ್ಟು ಸಂಭ್ರಮ ಆಗ್ಬೋದು, ಹಾಗೆ ಆ ಮಕ್ಕಳಿಲ್ಲದಂತಹ ಕುಳಿಂದನಿಗೆ ಆ ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಂತಹ ಬಾಲಕ ಕಂಡದ್ದು ಅಷ್ಟು ಸಂತೋಷವಾಯಿತು.
1: ಇಳಿದು ನಿಜವಾಜಿಯಂ ಸಾರ್ದು ಮೈದಡವಿ ಬಾರ

0: ಕಂ ಕುಳಿಂದಗಂ.
1: ವೇಗವಾಗಿರ್ತಕ್ಕಂಥ ಜಿಂಕೆಯನ್ನು ಓಡಿಸಿಕೊಂಡು ಬಂದಂತಹ ಕುಳಿಂದ ಹರಿನಾಮಸ್ಮರಣೆಯನ್ನು ಮಾಡ್ತಾ ಇದ್ದಂತಹ ಏಕಾಂಗಿಯಾದ ಬಾಲಕನನ್ನು ಕಾಣ್ತಾನೆ. ತನ್ನ ಕುದುರೆಯನ್ನು ನಿಲ್ಲಿಸ್ತಾನೆ, ಕುದುರೆಯಿಂದ ಇಳಿತಾನೆ. ಆ ಬಾಲಕನ ಹತ್ತಿರಕ್ಕೆ ಹೋಗಿ ಅವನ ಮೈ ದಡುತ್ತಾನೆ, ಅವನನ್ನು ಹತ್ತಿರಕ್ಕೆ ಎಳ್ಕೊಂಡು ಬಿಗಿದಪ್ಪಿಕೊಳ್ತಾನೆ. ಅವನ ಕಣ್ಣೊರೆಸಿ ಚರ್ಮದ ಚೀಲದಲ್ಲಿದ್ದ ನೀರಿನಿಂದ ಅವನ ಎಡಗಾಲ ತುದಿಯನ್ನು ಸುರಿಯುತ್ತಿದ್ದ ರಕ್ತವನ್ನು ತೊಳೆದು ಕಳೆದನು. ಮಗುವಿನ ಗದ್ಗದ ಕಂಠದಿಂದ ಬರುತ್ತಿದ್ದ ಧ್ವನಿಯನ್ನು ನಿಲ್ಲಿಸಿ ಪುಣ್ಯದ ಸಾಕಾರ ಮೂರ್ತಿಯಂತಿದ್ದ ಆ ಬಾಲಕನನ್ನು ಬಿಗಿದಪ್ಪಿ ಪ್ರೀತಿಸಿ ಮುದ್ದಿಸಿ ಅವನನ್ನು ಎತ್ಕೊಂಡು ಬರೋದಕ್ಕೆ ಹೊರಡ್ತಾನೆ.

ಈ ಬಾಲಕ ತನ್ನ ತಂದೆ ತಾಯಿಯನ್ನು ಒಡ ಹುಟ್ಟಿದವರನ್ನು ನೆನೆಯದೆ ಶ್ರೀಹರಿಯನ್ನು ನೆನೆಯುತ್ತಿದ್ದಾನೆ. ಆದ್ದರಿಂದ ಇವನ ಯಜಮಾನ ಒಡೆಯ ಯಾರಪ್ಪ ಅಂತಂದರೆ ಆ ಶ್ರೀಹರಿಯೇ, ಮಹಾವಿಷ್ಣುವೇ. ಇಷ್ಟು ದಟ್ಟವಾದ ಕಾಡು, ಇಷ್ಟು ಭಯಂಕರವಾಗಿರ್ತಕ್ಕಂಥ ಪ್ರಾಣಿಗಳು, ಇಷ್ಟು ಭಯಂಕರವಾಗಿರ್ತಕ್ಕಂತಹ ಬೇಟೆಗಾರರು ಇರುವಂತಹ ಈ ಸಂದರ್ಭದಲ್ಲಿ ಈ ಬಾಲಕ ಬದುಕಿ ಉಳಿದಿದ್ದಾನೆ ಅಂತಂದರೆ ಅದು ಶ್ರೀಹರಿಯ ಕೃಪೆಯೇ ಆಗಿರಬೇಕು.

ಹುಟ್ಟಿದವರನ್ನು ನೆನೆಯದೆ ಶ್ರೀಹರಿಯನ್ನು ನೆನೆಯುತ್ತಿದ್ದಾನೆ. ಆದ್ದರಿಂದ ಇವನ ಯಜಮಾನ ಒಡೆಯ ಯಾರಪ್ಪ ಅಂತಂದರೆ ಆ ಶ್ರೀಹರಿಯೇ, ಮಹಾವಿಷ್ಣುವೇ. ಇಷ್ಟು ದಟ್ಟವಾದ ಕಾಡು, ಇಷ್ಟು ಭಯಂಕರವಾಗಿರ್ತಕ್ಕಂಥ ಪ್ರಾಣಿಗಳು, ಇಷ್ಟು ಭಯಂಕರವಾಗಿರ್ತಕ್ಕಂತಹ ಬೇಟೆಗಾರರು ಇರುವಂತಹ ಈ ಸಂದರ್ಭದಲ್ಲಿ ಈ ಬಾಲಕ ಬದುಕಿ ಉಳಿದಿದ್ದಾನೆ ಅಂತಂದರೆ ಅದು ಶ್ರೀಹರಿಯ ಕೃಪೆಯೇ ಆಗಿರಬೇಕು. ಅದಕ್ಕೆ ಶ್ರೀಹರಿ ಗೊತ್ತಾಗಿರಬೇಕು, ಗೊತ್ತಿದೆ ನನಗೆ ಮಕ್ಕಳಿಲ್ಲ ಅಂತ, ಅದಕ್ಕೋಸ್ಕರನೇ ಈ ಮಗುವನ್ನು ಕರುಣಿಸಿದ್ದಾನೆ ಅಂತ ಹೇಳಿ ತನ್ನ ಪರಿಜನರಿಗೆ ಹೇಳಿ ಇವನೇ ನನ್ನ ಮಗ ಅಂತ ಹೇಳಿ ಆ ತಕ್ಷಣದಲ್ಲಿ ಅವನು ಘೋಷಿಸ್ತಾನೆ.

ಕವಿ ಲಕ್ಷ್ಮೀಶ ಹೇಳ್ತಾನೆ, 10 ಬಗೆಯಾಗಿರ್ತಕ್ಕಂಥ ಮಕ್ಕಳು ಉಂಟಂತೆ. ದತ್ತು ಮಕ್ಕಳು, ಅಳಿಯನನ್ನೇ ಮಕ್ಕಳಾಗಿ ಸ್ವೀಕರಿಸುವಂಥ ರೀತಿ, ಕದ್ದುಕೊಂಡು ಬರುವಂಥ ಮಕ್ಕಳು, ಬಂಧುಗಳ ಮಕ್ಕಳು, ಹೀಗೆ 10 ರೀತಿಯ ಮಕ್ಕಳುಗಳ ಪ್ರಕಾರವನ್ನು ಅವನು ಹೇಳ್ತಾನೆ. ಆದರೆ ಸ್ವಂತ ಪತ್ನಿಯಿಂದ ಹುಟ್ಟಿದಂತಹ ಮಕ್ಕಳಿಗೆ ಔರಸ ಪುತ್ರರು ಅಂತ ಹೇಳ್ತಾರೆ. ಅವರು 10 ರೀತಿಯ ಮಕ್ಕಳಲ್ಲೇ ಶ್ರೇಷ್ಠರಂತೆ. ಅವನಿಲ್ಲದಿದ್ದರೆ ಉಳಿದ 9 ರೀತಿಯ ಮಕ್ಕಳಲ್ಲಿ ಒಬ್ಬನನ್ನ ಪಡಿಬಹುದಂತೆ. ಅದರಲ್ಲಿ ಇವನು ತಾನಾಗಿಯೇ ದೊರೆತ ಮಗ, ಶ್ರೀಹರಿಯ ಪ್ರೇರಣೆಯಿಂದ ಮಾತ್ರ ತನಗೆ ದೊರೆತಂಥ ಮಗು ಎಂದು ಸಂತೋಷದಿಂದ ಆ ಮಗುವನ್ನು ಎತ್ತಿಕೊಂಡು ತನ್ನ ಕುದುರೆಯನ್ನು ಏರಿ ತನ್ನ ಪರಿವಾರದ ಕೂಡಿ ಚಂದನಾವತಿಯಾಗಿರ್ತಕ್ಕಂಥ ತನ್ನ ರಾಜಧಾನಿಗೆ ಬಂದನು.

0: ಕುಳಿಂದ ಬೇಟೆಗಾರರ ಸಮೂಹದಲ್ಲಿ ಅರಣ್ಯಕ್ಕೆ ಹೋಗಿದ್ದ. ಅದಕ್ಕೆ ಅವನು ಹೇಳ್ತಾನೆ, ನಾನು ಹೊರಟಿದ್ದು ಪಾಪ ಕಾರ್ಯಕ್ಕೆ, ಲಭಿಸಿದ್ದು ಪುಣ್ಯ ಫಲ ಅಂತ ಹೇಳಿ ಚಿಂತಿಸಿ ಆ ಕುಳಿಂದ ಬೇಟೆಯಾಡಿದಂತಹ ಎಲ್ಲ ಪ್ರಾಣಿಗಳನ್ನ ಅವರವರಿಗೆ ಕೊಟ್ಟು ಬಿಡ್ತಾನೆ. ಬೇಟೆಗಾರರನ್ನ ಮನೆ ಕಳಿಸ್ತಾನೆ, ಸಾಕು ಬೇಟೆ ಅಂತ ಹೇಳಿ. ತಾನು ಆ ಮಗುವನ್ನ ಎತ್ತಿಕೊಂಡು ತನ್ನ ರಾಜಧಾನಿಯಾಗಿರ್ತಕ್ಕಂತಹ ಚಂದನಾವತಿಗೆ ಅತ್ಯಂತ ಸಡಗರ ಸಂಭ್ರಮದಿಂದ ಬರ್ತಾನೆ.
1: ಮುಂದೆ ಪರಿತಂದು ಚರರು ಅರಿಪೇ ಸಿಂಗರಿಸಿ

ಅರಸನನ್ನ ಕರ್ಕೊಂಡು ಕುಳಿಂದ ಬರ್ತಾನೆ. ಇಡೀ ಚಂದನಾವತಿಯನ್ನ ಶೃಂಗಾರ ಮಾಡಿರ್ತಾರೆ. ಕುಳಿಂದ ಅಷ್ಟೇ ಸಂಭ್ರಮದಿಂದ ತನ್ನ ಅರಮನೆಯ ಭವನಕ್ಕೆ ಹೋಗ್ತಾನೆ. ಹೊಕ್ಕಂತಹ ಸಂದರ್ಭದಲ್ಲಿ ಅವನ ಪತ್ನಿ ಮೇಧಾವಿನಿ ಆ ಮಗುವನ್ನ ಎತ್ಕೊಳ್ತಾಳೆ. ಬಿಗಿದಪ್ಪಿ ಆನಂದೋತ್ಸಾಹದಲ್ಲಿ ಹಿಗ್ಗುತ್ತಾಳೆ. ಹಿಗ್ಗಿ ಅವಳೊಂದು ಮಾತನ್ನ ಹೇಳ್ತಾಳೆ, ಈ ದಿನ ನನ್ನ ಭಂಜತನ ಹೋಯಿತು, ನನಗೆ ಪುತ್ರವತಿ ಅನ್ನುವಂತಹ ಭಾವನೆ ಬಂದಿದೆ, ನನಗೆ ಈ ಮಗು ನಿಜವಾಗ್ಲೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತೇಳಿ ವಿಶೇಷವಾಗಿ ಸಂಭ್ರಮಕ್ಕೆ ಒಳಗಾಗ್ತಾಳೆ.

ಮಗು ಸಿಕ್ಕಿದ ಸಂಭ್ರಮದಲ್ಲಿ ಚಂದನಾವತಿಯಲ್ಲಿ ಮಹೋ ಉತ್ಸವವೇ ಆರಂಭವಾಯಿತು. ಕುಳಿಂದ ಬ್ರಾಹ್ಮಣರನ್ನ ಮನೆಗೆ ಆಹ್ವಾನಿಸ್ತಾನೆ, ತನ್ನ ಸಮಸ್ತ ವಸ್ತುಗಳನ್ನು ಕೂಡ ದಾನ ಮಾಡ್ತಾನೆ. ಕುಳಿಂದ ದಂಪತಿಗಳಿಗೆ ಸಂತೋಷ ಈಗ ಹೆಚ್ಚಾಯಿತು, ಸಡಗರ ಹೆಚ್ಚಾಯಿತು. ಅವರು ಉದಾರವಾಗಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ತ ವಸ್ತುಗಳನ್ನು ದಾನದ ರೂಪದಲ್ಲಿ ಕೊಡ್ತಾರೆ. ಆಗ ಆ ಮಗುವಿಗೆ ಹೆಸರಿಡಬೇಕು ಅಂತೇಳಿ ಆಗುತ್ತೆ. ಆ ಬ್ರಾಹ್ಮಣೋತ್ತಮರನ್ನು ಕೇಳ್ತಾರೆ, ಏನು ಹೆಸರಿಡಬೇಕು ಅಂತೇಳಿ. ಅವ್ರು ಹೇಳ್ತಾರೆ, ಚಂದ್ರನನ್ನೇ ನಾಚಿಸುವಷ್ಟು ಸುಂದರವಾಗಿದ್ದಾನೆ ಈ ಮಗು. ಇವರೆಲ್ಲ ಪ್ರೀತಿಯಿಂದ ಸಂತೋಷಗೊಂಡಂಥ ಮಗು ನಗ್ತಾ ಇರುತ್ತೆ. ಅವೆರಡನ್ನೂ ಕೂಡ ಸೇರಿಸಿ ಚಂದ್ರಹಾಸ ಅನ್ನುವಂಥ ರೀತಿಯಲ್ಲಿ ನಾಮಕರಣವನ್ನು ಅತ್ಯಂತ ಅನ್ವರ್ಥವಾಗಿ ಆ ಮಗುವಿಗೆ ಮಾಡ್ತಾರೆ.

ಹುಟ್ಟಿನಿಂದ ಸಾವಿನವರೆಗೆ ಯಾರು ಹರಿಯ ಭಕ್ತಿಯು ಬಾರದಂತಹ ಮನುಷ್ಯರು ಇರ್ತಾರೋ ಅವರನ್ನ ನೋಡಿ ನಗ್ತಾನಂತೆ. ನಿರ್ಮಲ ಹಾಸದಿಂದ ಇರ್ತಕ್ಕಂಥವನು ಈ ಚಂದ್ರಹಾಸನಂತೆ. ಇವನ ಕೀರ್ತಿ ಚಂದ್ರನಷ್ಟೇ ವಿಶೇಷವಾಗಿ ಭೂಮಂಡಲದಲ್ಲಿ ಹರಡ್ತದಂತೆ. ಇವನಿಗೆ ಕಳಂಕ ಇಲ್ಲವಂತೆ, ಇವನು ಕ್ಷೀಣಿಸುವುದಿಲ್ಲವಂತೆ, ಅತಿ ಶಾಂತ ಸ್ವಭಾವದವನಂತೆ, ಚಂದ್ರನಂತೆ ಬೆಳದಿಂಗಳನ್ನು ಕೊಡುವಂತಹ ನಗುಮಗದವನಂತೆ, ಅವನಷ್ಟೇ ತಾಳ್ಮೆ ಮತ್ತು ಶಾಂತಿ ಉಳ್ಳವನಂತೆ. ಹಾಗಾಗಿ ಇವನಿಗೆ ಚಂದ್ರಹಾಸ ಅನ್ನುವಂಥ ನಾಮ ಅನ್ವರ್ಥವಾಗ್ತದೆ. ಕೇವಲ ಸೌಂದರ್ಯದಿಂದ ಮಾತ್ರವಲ್ಲ ಅಂಥೇಳಿ ಆ ಸೇರಿರ್ತಕ್ಕಂತಹ ವಿಭುದರು ರಾಜನಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ.

ಪೂರ್ಣಚಂದ್ರ ವೃತ್ತಾಕಾರವಾಗಿರುವಂತೆ ಇವನ ಮುಖವದನವೂ ಕೂಡ ವೃತ್ತಾಕಾರವಾಗಿದೆ. ಒಳ್ಳೆಯ ನಡತೆಯಿಂದ ಇವನು ಕೂಡಿದಾನೆ. ಚಂದ್ರನ ಸದಾ ಆಕಾಶದಲ್ಲಿ ಚಲಿಸುವಂತೆ ಇವನು ಭೂಮಂಡಲದಲ್ಲಿ ಚಲಿಸ್ತಾನೆ. ದಾನ ಭೋಗಗಳೆರಡರಲ್ಲೂ ಕೂಡ ನಿಷ್ಣಾತನಾಗಿದ್ದಾನೆ. ಚಂದ್ರನಾದರೂ ಕೂಡ ಸೂರ್ಯನಿಗೆ ಅಂಜಿ ಹಗಲ ವೇಳೆಯಲ್ಲಿ ಅವನು ಕಾಣಿಸ್ಕೊಳ್ಳೋದಿಲ್ಲ. ಇವನಿಗೆ ಸೂರ್ಯನ ಹೆದರಿಕೆಯೂ ಕೂಡ ಇಲ್ಲ. ಚಂದ್ರ ಶಾಪಗ್ರಸ್ತನಾಗಿ ತನ್ನ ಕಳೆಯನ್ನು ಕಳ್ಕೊಳ್ತಾನೆ. ಆದರೆ ಈ ಚಂದ್ರಹಾಸನಿಗೆ ಅಂತಹ ಯಾವ ಅಪಕೀರ್ತಿಯೂ ಇಲ್ಲ. ಆದುದರಿಂದ ಇವನು ಚಂದ್ರನನ್ನು ನೋಡಿ ನಗುತ್ತಿರುವಂತೆ ಚಂದ್ರಹಾಸನೆಂಬ ನಾಮ ಇವನಿಗೆ ಅತ್ಯಂತ ಅನ್ವರ್ಥವಾಗಿದೆ ಎನ್ನುವಂಥದ್ದನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ ವಿಭುದರು.

0: ಚಂದ್ರಹಾಸನ ವೈಶಿಷ್ಟ್ಯವನ್ನ ಕವಿ ಎಷ್ಟು ಚೆನ್ನಾಗಿ ಹೇಳಿದಾನೆ ಅಂತಂದ್ರೆ, ಕತ್ತಲು ಕವಿದಿದ್ದ ಮನೆಗೆ ಮಣಿದೀಪವಾದಂತೆ, ಮಕ್ಕಳಿಲ್ಲದೆ ಬಂಜತನದಿಂದ ನೆರಳುತ್ತಿದ್ದ ಮೇಧನಾವತಿಗೆ, ಮಕ್ಕಳಿಲ್ಲದೆ ಕೊರಗುತ್ತಿದ್ದ ತನ್ನ ಉತ್ತರಾಧಿಕಾರಿ ಯಾರು ಅಂತೇಳಿ ಚಿಂತಿಸುತ್ತಿದ್ದಂಥ ಕುಳಿಂದನ ಮನೆಗೆ ಮಣಿದೀಪವಾದಂತೆ ಈ ಬಾಲಕ ಸಿಕ್ಕದ. ಅದನ್ನು ಕವಿ ಉಪಮೆಯಿಂದ ಹೇಳ್ತಾನೆ, ಒಣಗಿದ ಸರೋವರಕ್ಕೆ ಹೊಸ ನೀರು ಬಂದು ಸೇರುವಂತೆ. ಸರೋವರ ಒಣಗಿ ಬತ್ತಿ ಹೋಯ್ತು ಅಂತಂದಾಗ ಹೊಸ ನೀರು ಇದ್ದಕ್ಕಿದ್ದ ಹಾಗೆ ಬಂದಂತೆ. ಮತ್ತೆ ಹೇಳ್ತಾನೆ, ಒಂದು ಕಾವ್ಯ ಅನ್ಬೇಕಾದ್ರೆ ದೇವಸ್ತುತಿ ಇದ್ರೆ ಮಾತ್ರ ಅದು ಶೋಭಿಸುತ್ತಂತೆ. ಕುಳಿಂದನಿಗೆ ಬಾಲಕ ಚಂದ್ರಹಾಸ ಸಿಕ್ಕಿದ್ದು ಅವನ ಜೀವನ ಅನ್ನುವಂಥ ಕಾವ್ಯಕ್ಕೆ ದೇವಸ್ತುತಿಯನ್ನು ಬರೆದಂತಾಯ್ತಂತೆ. ಮಕ್ಕಳಿಲ್ಲದ ಕುಳಿಂದನ ಬಾಳಿಗೆ ಉತ್ತಮನಾದ ಚಂದ್ರಹಾಸನು ಮಗನಾದನು. ಆಗ ಹೇಳ್ತಾನೆ ಕವಿ, ದೇವಪುರದ ಲಕ್ಷ್ಮೀಕಾಂತ ಸ್ವಾಮಿಯು ಭಕ್ತರಿಗೆ ಉತ್ತರೋತ್ತರವಾಗಿ ಸಮಸ್ತ ಸನ್ಮಂಗಲವನ್ನು ಉಂಟು ಮಾಡುವುದು ಆಶ್ಚರ್ಯವೇ. ಹಾಗಾಗಿ ವಿಷ್ಣುವಿನ ಭಕ್ತನಾಗಿರ್ತಕ್ಕಂತಹ ಕುಳಿಂದನಿಗೆ ಅಂಥದ್ದೇ ಭಕ್ತನಾಗಿರ್ತಕ್ಕಂಥ ಚಂದ್ರಹಾಸ ಸಿಕ್ಕಿ ಭಕ್ತಿಯ ಸಾತತ್ಯವನ್ನು ಮುಂದುವರಿಸುವಂತಹ ಈ ಕುಟುಂಬಕ್ಕೆ ಲಕ್ಷ್ಮೀಪುರದ ಈ ಲಕ್ಷ್ಮೀಶ ಒಂದು ಸನ್ಮಂಗಲವನ್ನ ಉಂಟು ಮಾಡಿದಾನೆ ಅಂತ ಹೇಳಿ ಇಲ್ಲಿಗೆ 28ನೇ ಆಶ್ವಾಸ ಮುಕ್ತಾಯವಾಗುತ್ತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಷನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಹರವೇ, ಮಲೆಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡಾ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡ 96ರಷ್ಟು ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆಯ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ

0: ಬುಧವಾರ 9:15ಕ್ಕೆ.
1: ನೂತನ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಮಾಡಿರುವುದನ್ನು ಬಿಜೆಪಿ ಖಂಡಿಸಿದೆ. ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆದು 3 ದಿನಗಳು ಕಳೆದಿವೆ. ಆದರೆ ಸರ್ಕಾರ ಇನ್ನೂ ಅವರಿಗೆ ಖಾತೆಗಳನ್ನು ನಿಯೋಜಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಆಡಳಿತವು ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪರಿಣಾಮಕಾರಿ ಆಡಳಿತವನ್ನು ಒದಗಿಸಲು ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಒಮರ್ ಫಾರೂಕ್ ಎಂಆರ್ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
2: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 6ರಿಂದ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

ಆಕಾಶವಾಣಿ ಬೆಂಗಳೂರು. ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಜಿಒಐ ಕೃಷಿ ಇಲಾಖೆ. ವಿಷಯ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳು. ಈ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ. ಮಾಗಡಿ ತಾಲೂಕು ಕೊಟ್ಟಿಗೆ ಪಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳುವಿರಿ. ಏಳು ಗಂಟೆ 45 ನಿಮಿಷಕ್ಕೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಪುನಃ 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರೆಯುವುದು. 9:15 ಹೇಮಾ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ರಾತ್ರಿ 9:30 ಕನ್ನಡ ಭಾರತಿ. ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಲೆ, ಸಾಹಿತ್ಯ ಹಾಗೂ ಸಂವಿಧಾನ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯ್. ನಂತರ ಚಿಂತಾಮಣಿ ಕೋಡ್ಲಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಆಲಿಸಬಹುದು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಆರೋಗ್ಯ ಸಂಚಿಕೆ. ಬಂಜೆತನಕ್ಕೆ ಚಿಕಿತ್ಸೆ, ಈ ಕುರಿತು ತಜ್ಞ ವೈದ್ಯರಾದಂತಹ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಂತರದಲ್ಲಿ ಮಗುವಿಗೆ ಎದೆಹಾಲೇ ಶ್ರೇಷ್ಠ, ಈ ಕುರಿತು ಸಂವಾದವನ್ನು ಆಲಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಪ್ರೀತಿಯ ಕೇಳುಗರಿಗಾಗಿ ಇಂದು ಸಂಜೆಯ ಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು ಇದುವರೆಗೂ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಪ್ರಸಾರ ಕಾರ್ಯಗಳು ಮೂಡಿಬಂದವು. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 3:04:25 ಪುನಃ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.
1: ಸಮಯ ನಹೀ ಹೈ ಔರ್ ಶಾಯದ್ ಯಹಿ ಕಾರಣ ಹೈ ಕಿ ಆಜ್ ಸಮಾಜ್ ಮೇ ತನಾವ್ ಭೀ ಹೈ ಔರ್ ಬಹುತ್ ಸಾರಿ ಸಮಸ್ಯೆಯೇ ಭೀ ಖಡೀ ಹೋ ಗಯೀ ಹೈ ತೋ ಅಬ್ ಪ್ರಶ್ನ ಯೇ ಉಠತಾ ಹೈ ಶ್ರೋತಾಓ ಕಿ ಕ್ಯಾ ಕಿಯಾ ಜಾ ಸಕ್ತಾ ಹೈ ತೋ ಚಲಿಯೇ ಶ್ರೋತಾಓ ಆಜ್ ಸೇ ಹೀ ಏಕ್ ಪ್ರಯೋಗ್ ಕರ್ತೇ ಹೈ ಆಪ್ ಪೂಛೇಂಗೇ ಭಲಾ ವೋ ಕ್ಯಾ ತೋ ಶ್ರೋತಾಓ ವೋ ಪ್ರಯೋಗ್ ಕುಛ್ ಇಸ್ ಪ್ರಕಾರ ಸೇ ಹೋಗಾ ಕಿ ಚಲಿಯೇ ಆಜ್ ಹೀ ಸಮಯ ನಿಕಾಲ್ ಕರ್ ಮೊಬೈಲ್ ಕೋ ಆಧೇ ಘಂಟೆ ಕೆ ಲಿಯೇ ಬಂದ್ ಕರ್ ದೇತೇ ಹೈ ಯಾ ಸೈಲೆಂಟ್ ಕರ್ ದೇತೇ ಹೈ ಆಪ್ ಪೂಛೇಂಗೇ ಫಿರ್ ಕ್ಯಾ ಕರೇ ತೋ ಮೈ ಕಹೂಂಗಾ ಕಿ ತೋ ಶುರುವಾತ್ ಕರ್ತೇ ಹೈ ಅಪ್ನೇ ಹೀ ಘರ್ ಸೇ ಅಪ್ನೇ ಮಾತಾ ಪಿತಾ ದಾದಾ ದಾದಿ ಯಾ ಬಚ್ಚೋ ಕೆ ಸಾಥ್ ಬೈಠ್ ಕರ್ ಥೋಡಾ ಸಮಯ ನಿಕಾಲ್ತೇ ಹೈ ಉನ್ಸೇ ಬಾತ್ಚೀತ್ ಕರ್ತೇ ಹೈ ಕಮ್ ಸೇ ಕಮ್ ಆಧೇ ಘಂಟೆ ಸೇ ಶುರುವಾತ್ ತೋ ಹೋ ಹೀ ಸಕ್ತಿ ಹೈ ಫಿರ್ ಫೋನ್ ಕೋ ಆನ್ ಕರ್ತೇ ಹೈ ಆಪ್ ಕಹೇಂಗೇ ಶ್ರೋತಾಓ ಅಭಿ ಆಪ್ನೇ ಕಹಾ ಫೋನ್ ಆಫ್ ಕರೋ ಔರ್ ಅಬ್ ಕಹತೇ ಹೈ ಕಿ ಆನ್ ಕರ್ತೇ ಹೈ ಯೇ ಭಲಾ ಕೈಸೀ ಬಾತ್ ಹೈ ಯಹೀ ತೋ ಬಾತ್ ಹೈ ಶ್ರೋತಾಓ ಫೋನ್ ಆನ್ ಕರ್ಕೆ ಕಿಸಿ ಐಸೇ ಮಿತ್ರ ಯಾ ರಿಶ್ತೆದಾರ್ ಯಾ ಪ್ರಿಯಜನ್ ಕೋ ಫೋನ್ ಮಿಲಾತೇ ಹೈ ಔರ್ ಉನ್ಕಾ ಹಾಲ್ಚಾಲ್ ಪೂಛ್ತೇ ಹೈ ಧ್ಯಾನ ರಹೆ ಇಸ್ ಸಮಯ ಆಪ್ಕೋ ಉನ್ಸೇ ಬಾತ್ ಕರ್ನಿ ಹೈ ಜಿನ್ಸೇ ಲಂಬೆ ಸಮಯ ಸೇ ಬಾತ್ ಹೀ ನಹೀ ಹುಯಿ ಆಪ್ ಅಪ್ನೇ ಘರ್ ಕೆ ಬುಜುರ್ಗೋ ಸೇ ಭೀ ಬಾತ್ ಕರ್ ಸಕ್ತೇ ಹೈ ಜಿನ್ಕೆ ಶಾಯದ್ ಕೈ ಬಾರ್ ಆಪ್ಕೋ ಯಾ ಮುಝೇ

0: ಆಗಿದೆ 3:36 ನಮ್ಮ ಮುಂದಿನ ಕಾರ್ಯಕ್ರಮ ನ್ಯಾಯವಾಣಿ, ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಒಂದು ಪರೀಕ್ಷೆ ಇರುತ್ತದೆ, ಅದು ಇದಕ್ಕಿದ್ದಂಗೆ ಪೇಪರ್ ಲೀಕ್ ಆಗಿಬಿಡುತ್ತೆ, ಅದು ಸುದ್ದಿ ಸಾಕಷ್ಟು ಸಲ ನಾವು ನೋಡ್ತಾನೆ ಇದ್ದೀವಿ. ಕಾನೂನು ಪ್ರಕಾರ ಏನೇನಾಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನು ಇತ್ಯಾದಿ ಎಲ್ಲ ನಮ್ಗೆ ಗೊತ್ತಾಗಬೇಕು ಸರ್.
3: ಸರ್, ಈಗ ಇತ್ತೀಚೆಗೆ ಈ ರೀತಿ ಪೇಪರ್ ಲೀಕ್, ಯಾವ ಎಕ್ಸಾಮಿನೇಷನ್ಗಳನ್ನು ಪೇಪರ್ ಲೀಕು ಯಥೇಚ್ಛವಾಗಿ ಒಂದು ಅದನ್ನೇ ಬಂಡವಾಳ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಇದರಿಂದ ಪ್ರತಿಯೊಬ್ಬ ಆನೆಸ್ಟ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇತ್ತೀಚೆಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ಮೊದಲೆಲ್ಲನೂ ವಾಟ್ಸಪ್ಪಲ್ಲಿ ಶುರು ಮಾಡ್ತಾ ಇದ್ರು, ವಾಟ್ಸಪ್ಪಲ್ಲಿ ಶುರು ಮಾಡಿದ್ರೆ ಅದು ಬೇಗ ಅಧಿಕಾರಿಗಳಿಗೆ ಸಿಕ್ಕೋಗ್ತಾ ಇತ್ತು. ಈಗ ಟೆಲಿಗ್ರಾಮ್ ಅಂತೇಳಿ ಬಂದಿದೆ. ಟೆಲಿಗ್ರಾಮಲ್ಲಿ ಯಾವುದೇ ಮಾಹಿತಿ, ಗೌಪ್ಯ ಮಾಹಿತಿ ಬೇರೆಯವರು ಸಿಗಲ್ಲ. ಅಂತಂಥ ಟೆಲಿಗ್ರಾಮಲ್ಲಿ ಈಗ ಇತ್ತೀಚೆಗೆ ಪೇಪರ್ ಲೀಕ್ಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಪೇಪರ್ ಲೀಕ್ಗಳನ್ನು ಮತ್ತು ಇದನ್ನೆಲ್ಲ ತಡಿಬೇಕು ಅಂತೇಳಿ 2024 ಒಂದು ಸರ್ಕಾರಗಳೆಲ್ಲ ಸೇರಿ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಮತ್ತು ಅನ್ಫೇರ್ ಮೀನ್ಸ್ ಅಂತೇಳಿ ಒಂದು ಆಕ್ಟನ್ನು 2024 ತರ್ತಾರೆ ಸರ್. ಈ ಒಂದು ಆಕ್ಟಿನ ಉದ್ದೇಶ ಏನಂತಂದರೆ, ಯಾರು ಪೇಪರ್ ಲೀಕನ್ನು ಮಾಡಲು ಅದರಲ್ಲಿ ಅಪರಾಧದಲ್ಲಿ ಭಾಗಿಯಾಗಿರ್ತಾರೆ ಅಂಥವ್ರಿಗೆ ಶಿಕ್ಷೆ ಮತ್ತು ಶಿಕ್ಷೆ ಜೊತೆಗೆ 1 crore ದಂಡವನ್ನು ವಿಧಿಸ್ತಕ್ಕಂತ ಆಕ್ಟ್ ಅಲ್ಲಿದೆ. ಅಂತ ಹೋಗ್ತಕ್ಕಂತ ಸಂದರ್ಭದಲ್ಲಿ 3-5 ಜೈಲ್ ಶಿಕ್ಷೆ ಇದೆ. ಬೇರೆಯವರ ಪರವಾಗಿನೂ ಸಹ ಪರೀಕ್ಷೆ ಬರೆಸೋ ಸಹ 3-5 ಜೈಲ್ ಶಿಕ್ಷೆ ಇದೆ. ಮತ್ತೆ ಅದ್ರ ಮುಖಾಂತರ ಒಂದು ಗ್ಯಾಂಗೇ ಇರ್ತೈತೆ ಸರ್ ಇದರಲ್ಲಿ, ಒಂದು ಆರ್ಗನೈಸ್ಡ್ ಗ್ಯಾಂಗ್. ಈಗ ಅದು ಕೆಲವು ಸಲ ಅಧಿಕಾರಿಗಳೂ ಭಾಗಿಯಾಗಿರ್ತಾರೆ. ಅಂತಹ ಎಲ್ಲವನ್ನು ತಡೆಯೋದಕ್ಕೆ ಅವರಿಗೆ ಗರಿಷ್ಠ 10 ಜೈಲ್ ಶಿಕ್ಷೆಯನ್ನು ಈ ಒಂದು ಆಕ್ಟಲ್ಲಿ ಒಳಗೊಂಡಿದೆ. ಮತ್ತೆ ಮುಂದುವರೆದು ಅದಕ್ಕೆ ಏನು ಪರಿಹಾರ ಅಂತಂದರೆ, ಈ ಒಂದು ಯಾರು ಪೇಪರ್ ಲೀಕ್ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ CBI ಅಥವಾ ರಾಜ್ಯ ಪೊಲೀಸರಿಗೆ ಒಂದು ದೂರನ್ನು ನೀಡಿದ್ರೆ ಅವರು ಅದನ್ನು ತನಿಖೆಯನ್ನು ನಡೆಸ್ತಕ್ಕಂಥದ್ದು. ಮತ್ತೆ ಆ ಪರೀಕ್ಷೆ ಏನಾದರೂ ರದ್ದುಪಡಿಸಿದ್ರೆ ಮರುಪರೀಕ್ಷೆಯನ್ನು ಸಹ ಮಾಡ್ತಾರೆ. ಅದರ ಜೊತೆಯಲ್ಲಿ ನಾವು ಯಾರಿಗೆ ಅನ್ಯಾಯ ಆಗಿದೆ ಅಥವಾ ಯಾರು ಪೇಪರ್ ಲೀಕ್ ಮಾಡಿದೆ ಅಂತ ಗೊತ್ತಾದ ತಕ್ಷಣ ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಸಹ ನಾವು ಸಲ್ಲಿಸಿ ಮರುಪರೀಕ್ಷೆಯನ್ನು ಆ ಪೇಪರ್ ಲೀಕ್ ಮಾಹಿತಿ ಇದ್ದರೆ ತಕ್ಷಣ ಆಗೋ ವಿಚಾರ ಗೊತ್ತಿದ್ರು ಸಹ ಸುಮ್ಮನೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಗೆ ತೊಂದರೆ ಆಗುತ್ತೆ. ಅದನ್ನು ಪರಿಗಣಿಸಿ ತಕ್ಷಣ ಪೊಲೀಸರಿಗೆ ಆ ವಿಚಾರವನ್ನು ತಿಳಿಸಬೇಕಾಗುತ್ತೆ.
2: ಒಟ್ಟಾರೆ ಈಗ ಪರೀಕ್ಷೆ ಅಂತ ಅನ್ನೋದು ಬಹಳ ಸರಿಯಾಗಿ ನಡಿಬೇಕು, ಪಾರದರ್ಶಕವಾಗಿರಬೇಕು, ಆ ಬಗ್ಗೆ ಯಾವುದೇ ಮಾಹಿತಿಯನ್ನು ಗೌಪ್ಯವಾಗಿಡೋದು. ಹಿಂದೆ ಕಾಲೇಜ್ಗಳಲ್ಲೆಲ್ಲ ಪರೀಕ್ಷೆಗಳು ಆವಾಗಲೂ ಕೂಡ ಪದವಿ ಮಟ್ಟದಲ್ಲಿ ಕೂಡ ಅನೇಕ ರೀತಿಯಾದಂತಹ ಪೇಪರ್ ಲೀಕ್ ಅವೆಲ್ಲವನ್ನು ಕೇಳ್ತಿದ್ವಿ ನಾವು. ಈಗ ಉದ್ಯೋಗಕ್ಕಾಗಿ ಇಷ್ಟೆಲ್ಲ ಅನೇಕ ಮೋಸಗಳು ನಡೀತಾವೆ, ಇದನ್ನು ತಡೆಹಿಡಿಯಲಿಕ್ಕೆ ಕಾನೂನು ಬಂದಿರೋದು ಬಹಳ ಒಳ್ಳೆಯದು. ಇದರ ಪ್ರಕಾರ ಸಾಕಷ್ಟು ಶಿಕ್ಷೆಗಳಿವೆ. ಇದನ್ನು ತಿಳ್ಕೊಂಡು ಯಾವುದೇ ಅಕ್ರಮದಲ್ಲಿ ಯಾರೂ ಕೂಡ ಭಾಗಿಯಾಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಣ ಸರ್. ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ಈ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz Musically yours.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:38 ಆಗ್ತಾ ಇದೆ. ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಲು ಕಾರ್ಯಕ್ರಮದಲ್ಲಿ. ಎಸ್, ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ಹೊಂಬಿಸಲು ಕಾರ್ಯಕ್ರಮದ ಸಮಯವನ್ನು ಹೆಚ್ಚು ಮಾಡಿ ಅಂತ ಹೇಳಿ. ಖಂಡಿತವಾಗ್ಲೂ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ನಾವು ತರ್ತೀವಿ ಅಂತ ಹೇಳ್ತಾ, ಸೊ ಸಾಕಷ್ಟು ಜನ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಪ್ರಶ್ನೆ ಪತ್ರಿಕೆ ಒಂದೊಂದೇ ಬದಲಾಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಪುನರಾವರ್ತನೆ ಆಗದಂತೆ ಜಾಗೃತಿ ವಹಿಸಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ರಸಪ್ರಶ್ನೆ ಕಾರ್ಯಕ್ರಮದ ಸಮಯವನ್ನು ದಯವಿಟ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿರೋರು ಒಬ್ರು. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಮನ್ನಿಸ್ತೀವಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂತ್ಯಕ್ಷರಿ ಆಡೋಣ ಅಂತ ಹೇಳಿ. ಅಂತ್ಯಕ್ಷರಿ ಅಂತ ಹೇಳಿದ್ರೆ ನಾನು ಅಕ್ಷರ ಕೊಡ್ತೀನಿ, ನೀವು ಹಾಡು ಹಾಡಬೇಕು ಅಂತ ಏನೂ ಇಲ್ಲ. ನಾನು ಒಂದು ಮ್ಯೂಸಿಕ್ ಬಿಟ್ಟನ್ನು ಆಟದ ಮಜಾ ಹೆಚ್ಚಾಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಕಾಲ್ ಮಾಡಬೇಕು ಅಂತ ಹೇಳಿದ್ರೆ 0802228212206 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಅಥವಾ ಕರೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ 9809901013 ಈ ಸಂಖ್ಯೆಗೂ ಕೂಡ ಮೆಸೇಜ್ ಮೂಲಕ ಸಂದೇಶವನ್ನು ಕಳಿಸಬಹುದು. ಅಥವಾ ಮತ್ತೊಮ್ಮೆ ನಂಬರನ್ನು ನೆನಪು ಮಾಡ್ತಾ ಇದ್ದೀನಿ, 0802228212206 ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಸೊ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ತಡ ಮಾಡೋದೇ ಬೇಡ, ಯಾರು ಕಾಲ್ ಮಾಡಿದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ವಲ್ಲ? ಹಲೋ ಓಕೆ, ಬಹುಶಃ ಅವರ ಧ್ವನಿ ಯಾಕೋ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ ಓಕೆ, ಕರೆ ಕಟ್ಟಾಗಿದೆ ಅಂತ.

ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಖಂಡಿತವಾಗ್ಲೂ ಮತ್ತೊಮ್ಮೆ ಕಾಲ್ ಮಾಡಬಹುದು. ಸೊ ಕಾಲ್ ಮಾಡಿ ಮತ್ತೆ ಮಾತಾಡೋಣ ಅಂತ ಹೇಳ್ತಾ, ಇವತ್ತಿನ ಪ್ರಶ್ನೆ ಪತ್ರಿಕೆ ಸೂಪರು ಅಂತ ಹೇಳಿ ಸಂದೇಶನ ಕಳಿಸ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆ ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕರೆ ಮಾಡಿ ಅಂತ ಹೇಳ್ತಾ, ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಗೀತೆ, ನೀವೇ ಕೇಳಿ ಆನಂದಿಸಿ.

0: ಓಕೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ ಅಂತ ಹೇಳಿ ಸಾಕಷ್ಟು ಜನ ಅಪ್ಪು ಚಿತ್ರ ಪಣ ವಿಡಿಯೋ ಸಾಂಗ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದೀರಾ. ಖಂಡಿತವಾಗ್ಲೂ ನಾನು ಪ್ರಶ್ನೆ ಕೇಳಿರ್ಲಿಲ್ಲ, ಸೊ ಕರೆ ಮಾಡೋದಕ್ಕೆ ಕಾಲಾವಕಾಶ ಕೊಡೋಣ ಅಂತ ಹೇಳಿ ಸೊ ಈ ಒಂದು ಹಾಡನ್ನ ಪ್ಲೇ ಮಾಡಿದ್ದೆ. ಸೊ ಯಾರೆಲ್ಲ ಮೆಸೇಜ್ ಮಾಡಿದ್ರಿ, ಧನ್ಯವಾದಗಳು. ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಹಲೋ. ಓಕೆ, ಸೊ ಮೋಸ್ಟ್ಲಿ ಅವರಿಗೆ ಕಾಲ್ ಕೇಳಿಸ್ಲಿಲ್ಲ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಪ್ರಶ್ನೆಯನ್ನು, ಸಾರಿ ಪ್ರಶ್ನೆ ಅಲ್ಲ, ಆ್ಯಕ್ಚುಲಿ ಒಂದು ಹಾಡಿನ ಬಿಟ್ಟನ್ನು ಕೇಳಿಸ್ತೀನಿ, ಅದನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದೆ. ಸೊ ನೋಡೋಣ ಮತ್ತೆ ಕಾಲರ್ ಯಾರಾದರೂ ಕಾಲ್ ಮಾಡ್ತಾರಾ ಅಂತ ಅಂದರೆ ಓಕೆ, ಖಂಡಿತವಾಗ್ಲೂ ಕಾಲ್ ಬಂದಿದೆ, ರಿಸೀವ್ ಮಾಡೋಣ. ಹಲೋ.
1: ಹಾಂ ನಮಸ್ಕಾರ ಮೇಡಮ್.
0: ಹಲೋ ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ
1: ಹಲೋ
0: ಹಲೋ ಕೇಳಿಸ್ತಾ ಇದೆಯಾ ಸರ್?
1: ಹಾಂ ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್. ಸರ್ ನಾನು ಇವತ್ತಿನ ಹಲೋ
1: ಕೇಳಿಸ್ತಾ ಇದ್ದಾರೆ?
0: ನೀವು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ, ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ? ಹಲೋ
1: ಕೇಳಿಸ್ತಾ ಇದ್ದಾರೆ?
0: ಹಾಂ ಹಾಂ ಓಕೆ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ಲಾ, ಯಾವ ಹಾಡು ಅಂತ ಕಂಡುಹಿಡಿತೀರಾ? ಓಕೆ ಹಲೋ. ಓಕೆ, ಸೊ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ದಯವಿಟ್ಟು ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರೋಂತಹ ಜಾಗಕ್ಕೆ ಬಂದು ಕರೆ ಮಾಡಿ ಅಂತ ಹೇಳ್ತಾ, ಮುಂದಿನ ಕರೆಯನ್ನು ಸ್ವೀಕರಿಸೋಕ್ಕೂ ಮುಂಚೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ, ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ. 0800223123 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೋತಾ ಹಾಡಿನ ಸಾಹಿತ್ಯವನ್ನು, ಸಾರಿ ಒಂದು ಬಿಟ್ಟನ್ನು ಕೇಳಿಸ್ತೀನಿ, ಆ ಬಿಟ್ ಯಾವುದು ಅಂತ ಹೇಳಿ, ಯಾವ ಹಾಡು ಯಾವ ಸಂಗೀತ ಅಂತ ಹೇಳಿ ನೀವು ಕಂಡುಹಿಡಿಬೇಕು.

0: ಆಗುತ್ತೆ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಹಲೋ,
0: ಕೇಳಿಸ್ತಾ ಇದೆಯಾ ಸರ್ ನನ್ನ ಧ್ವನಿ? ನಮಸ್ತೆ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್.
0: ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇಲ್ವಾ ಸರ್? ಓಕೆ ಸರ್, ನಿಮ್ಗೋಸ್ಕರ ಹಾಡನ್ನ ಪ್ಲೇ ಮಾಡ್ತೀನಿ. ಯಾವ ಹಾಡು ಅಂತ ಕಂಡುಹಿಡಿಬೇಕು. ಓಕೆ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ. ಎಫ್ ಎಂ ನ ನೀವು ಸ್ವಲ್ಪ ಮ್ಯೂಟ್ ಮಾಡಿ.
1: ಗೀತೆ ಪ್ರಸಾರ ಮಾಡಿ ಮೇಡಮ್.
0: ಓಕೆ, ಪ್ಲೇ ಮಾಡ್ಲಾ?
1: ಮಾಡಿ ಮೇಡಮ್.
0: ಓಕೆ ಮೇಡಮ್.

0: ಓಕೆ ಸುಬ್ರಹ್ಮಣ್ಯ ಅವರ ಹಾಡನ್ನ ಕೇಳಿಸ್ಕೊಂಡ್ರಾ?
1: ಹಲೋ ಮೇಡಮ್, ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್. ಹಲೋ, ಧ್ವನಿನೇ ಕೇಳಿಸ್ತಿಲ್ಲ ಮೇಡಮ್. ಹಲೋ
0: ಹಲೋ ಸರ್, ನಾನು ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೋತಿಲ್ಲ ಅನ್ಸುತ್ತೆ.
1: ಹಲೋ,
0: ಓಕೆ, ಸೊ ಮೋಸ್ಟ್ಲಿ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಅವಾಗಲೇ ಹೇಳಿದೆ, ಕಾಲಾವಕಾಶ ತುಂಬ ಕಡಿಮೆ ಇದೆ, ಒಂದು ಹಾಡಾರ ಕಂಡಿಡೀರಿ ಅಂತ ಹೇಳಿ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಹಾಡಂತೂ ಪ್ಲೇ ಮಾಡಿಬಿಟ್ಟೆ, ಏನೂ ಮಾಡೋಕ್ಕಾಗಲ್ಲ. ಈಗ ಹಾಡನ್ನು ಪ್ರಸಾರ ಮಾಡ್ತೀನಿ. ಮತ್ತೊಮ್ಮೆ ಕಾಲ್ ಮಾಡೋರು ದಯವಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ಕಾಲ್ ಮಾಡಿ ಅಂತ ಹೇಳ್ತಾ, ನಿಮಗಾಗಿ ಮುದ್ದಾದ ಗೀತೆ, ಮುದ್ದಾದ ಬಲೆ ಹೆಣೆದ ಓಮಲಿಗೆ ಚಿತ್ರದ ಗೀತೆ ನಿಮಗಾಗಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಓಕೆ, ಸೊಗಸಾದ ಗೀತೆಯನ್ನ ಕೇಳ್ಕೊಂಡ್ಬಂದ್ವಿ. ಓಮಲಿಗೆ ಚಿತ್ರದ ಗೀತೆ ಇದಾಗಿತ್ತು. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸುವಂತಹ ಸಮಯ. ಯಾರು ಕಾಲ್ ಮಾಡಿದ್ದಾರೆ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ
1: ಮೇಡಮ್? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಮೇಡಮ್.
0: ಓಕೆ, ಫುಲ್ ಹಿಸ್ಟ್ರಿನೇ ಹೇಳ್ಬಿಟ್ರಿ ನೀವು. ಓಕೆ, ಧನ್ಯವಾದಗಳು ಸರ್. ನಿಮಗಾಗಿ ಹಾಡು ಕಾಯ್ತಾ ಇದೆ. ಸೊ
1: ರಮೇಶ್ ಅರವಿಂದ್ ಮೇಡಮ್, ಓಮಲಿಗೆ ಮೇಡಮ್.
0: ಅದು ಆಗೋಯ್ತು, ಅದ್ರ ಕತೆ ಮುಗೀತು.
1: ಮತ್ತೆ ಬೇರೆ ಯಾವ್ದು ಮೇಡಮ್?
0: ಓಕೆ, ನಿಮ್ಗೆ

0: ಯಾಕೆ ನನ್ನ ಹಾಡ್ ಪ್ಲೇ ಮಾಡ್ತಿದ್ದಂಗೆ ಅವ್ರ ಕಾಲ್ ಕಟ್ ಮಾಡ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಹಾಡ್ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ಹಾಡ್ ಗೆಸ್ ಆದ್ರೂ ಮಾಡಬಹುದಿತ್ತೇನೋ. ಸೊ ನನಗಂತೂ ಗೊತ್ತಿಲ್ಲ, ಹಾಡ್ ಗೊತ್ತಾಗ್ಲಿಲ್ಲ ಅಂತ ಕಟ್ ಮಾಡಿದ್ರೋ ಅಥವಾ ಅದಾಗದೇ ಕಾಲ್ ಕಟ್ ಆಯಿತು, ನನಗಂತೂ ಐಡಿಯಾ ಇಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಓಮಲಿಗೆ ಚಿತ್ರದ ಹಾಡು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಾ. ಈಗ ಪ್ರಸಾರ ಮಾಡಿದಂಥ ಗೀತೆ ಬಾನಲ್ಲಿ ಓಡೋ ಮೇಘ ನೇತ್ರ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸ್ಬಿಟ್ರು. ಆಲ್ರೆಡಿ ಮತ್ತೊಂದು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ಹಲೋ, ನಮಸ್ತೆ ಸರ್.
1: ನಮಸ್ಕಾರ,
0: ಕೇಳಿಸ್ತಾ ಇದೆಯಾ ಸರ್ ನಾನು ಮಾತಾಡ್ತಾ ಇರೋದು? ಓಕೆ, ನಿಮ್ ಹೆಸರು ಸರ್?
1: ಶಿವಲಿಂಗಪ್ಪ ಭದ್ರೆ ಅಂತ ರೀ, ಅಳಂ ತಾಲೂಕು ಮಾದನಿಪುರದಿಂದ.
0: ಓಕೆ, ಸೊ ಹೊಂಬಿಸಿಲು ಕಾರ್ಯಕ್ರಮ ಕೇಳ್ತಾ ಇದೀರಾ ಸರ್?
1: ಹಾ, ಕೇಳ್ತಾ ಇದೀವಿ ಮೇಡಮ್.
0: ಓಕೆ, ನಿಮಗಾಗಿ ಹಾಡನ್ನ ಪ್ರಸಾರ ಮಾಡ್ಲಾ?
1: ಹಾ, ಮಾಡಿ ಮಾಡಿ ಮೇಡಮ್.
0: ಓಕೆ, ಕಂಡಿಡಿಬೇಕು, ಕಾಲ್ ಕಟ್ ಮಾಡಬಾರ್ದು.
1: ಇಲ್ರಿ, ನಾವ್ ಕಟ್ ಮಾಡಲ್ರಿ ಮೇಡಮ್, ನಿಮ್ ಕಡೆಯಿಂದ ಅದು ಧ್ವನಿ ಬರ್ತಾ ಇಲ್ಲ, ಮೊದಲು ಫಸ್ಟ್ ಇವ್ ಮಾಡ್ತಿದ್ದೆ.
0: ಓಕೆ, ಸೊ ಈಗ ಹಾಡ್ ಪ್ಲೇ ಮಾಡ್ತೀನಿ, ಯಾವ ಹಾಡು ಅಂತ ಕಂಡಿಡೀರಿ ಸರ್?
1: ಹಾ, ಕಂಡಿಡ್ತೀನಿ ಮೇಡಮ್.
0: ಓಕೆ.

0: ಓಕೆ, ಸೊ ಹಾಡ್ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಅದ ಯಾವ್ದೋ ಹಾಡಾಯ್ತು ನೋಡ್ರಿ.
0: ಅದ್ ಯಾವ್ದೋ ಹಾಡಲ್ಲ ಸರ್, ಯಾವ ಹಾಡು ಅಂತ ಹೇಳ್ಬೇಕು ಕರೆಕ್ಟ್ ಆಗಿ. ಕೊನೆಯ ಕಾಲರ್ ನೀವೇ, ಫಸ್ಟ್ ಕಾಲರ್ ನೀವೇನೆ. ಆಕ್ಚುಲಿ ಯಾರ್ದು ಕಾಲು ಸರಿಯಾಗಿ ಕನೆಕ್ಟ್ ಆಗ್ಲಿಲ್ಲ ಅನ್ಸುತ್ತೆ.
1: ರಿಪೀಟ್ ಹಾಕಿ ಮೇಡಮ್.
0: ಓಕೆ, ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ.

0: ಓಕೆ ಕೇಳಿಸ್ಕೊಂಡ್ರ ಸರ್
1: ಗೊತ್ತಾಗ್ತಾ
0: ಇಲ್ವಾ, ತುಂಬಾನೇ ಈಸಿ ಇತ್ತು ಹಾಡು.
1: ಮುಂದೆ ನೋಡಿ ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಓಕೆ, ಕಲಾವಿದ ಚಿತ್ರದ ಗೀತೆ ಇದಾಗಿತ್ತು ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ, ಸೊ ಅವ್ರಿಗೆ ಕಂಡುಹಿಡಿಯಕ್ಕಾಗಲಿಲ್ಲ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋಣ. ಮುಂದಿನ ಕಾಲರ್ ತೆಗೆದಕ್ಕೂ ಮುಂಚೆ ಈ ಹಾಡನ್ನು ಕೇಳಿ ವಾಪಸ್ ಬನ್ನಿ.

ಓಕೆ, ಒಳ್ಳೆಯ ಗೀತೆನ ಕೇಳ್ಕೊಂಬಂದ್ರಿ. ಸಾಕಷ್ಟು ಜನ ಒಳ್ಳೆಯ ಉತ್ತರವನ್ನೇ ಕೊಟ್ಟಿದ್ದೀರ. ವೇದಶಿಟಿ ಕಾಳವರದಿಂದ ಹಾಗೆಯೇ ಸೊಗಸಾದ ಗೀತೆಗಳು ಮೂಡಿ ಬರ್ತಾ ಇದೆ ಅಂತ ಹೇಳಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ.

0: ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಹೊಸಪೇಟೆಯಿಂದ ಮೇಡಮ್, ಜಾಕೀರ್ ಹುಸೇನ್ ಅಂತ.
0: ಜಾಕೀರ್ ಹುಸೇನ್ ಅವರೇ. ಸೊ ಊಟ ಆಯ್ತಾ?
1: ಆಯ್ತು ಮೇಡಮ್, ನಿಮ್ಮ ಮೇಡಮ್?
0: ಆಯ್ತು. ಸೊ ನಿಮಗಾಗಿ ಹಾಡು ಕಾಯ್ತಾ ಇದೆ.
1: ಸರಿ, ಹಾಕಿ ಮೇಡಮ್.
0: ಓಕೆ, ಸೊ ಯಾವ ಹಾಡು ಹಾಕಿದ್ರು ಕಂಡು ಹಿಡಿತೀರಲ್ವಾ?
1: ಹಾ ಮೇಡಮ್, ಕಂಡು ಹಿಡಿತೀನಿ, ಟ್ರೈ ಮಾಡೋಣ.
0: ಓಕೆ, ಖಂಡಿತವಾಗ್ಲು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ.
1: ಹಾ.

0: Ah, ¿qué haces, hermano? Gusto,
1: Ok,
0: ¿todo bien?
1: ya
0: ¿A
1: bajaron.
0: Melman?
1: Gotactel, ¿va?
0: Hola, Gotactel, hermano.
1: ¿Madhuba na kare dare inti ni na priti
0: ¿Qué
1: a chitra da gita y da gita, sir?
0: Ah, hermano.
1: Ok, dhanyavadagalu kare maadi dakkagi hige call maadta iri.
0: Ah, ok, hermano.
1: Ok,
0: Thanks.
1: thank you so much. ಎಸ್, ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದೇ ಬಿಟ್ವಿ, ಏನು ಮಾಡೋಕ್ಕಾಗಲ್ಲ. ಸೊ ಸಮಯ ಹುಡುಕ್ತಾ ಇದೆ. ಸೊ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ರಿ, ಸಮಯ ಬೇಕಾಗಿತ್ತು. ಹೌದು, ಖಂಡಿತವಾಗ್ಲೂ ಸಮಯ ಬೇಕಾಗಿತ್ತು. ನಾನು ಸ್ವಲ್ಪ ಹೊತ್ತು ಸಾಕಷ್ಟು ಜನ ಸಂದೇಶ ಕಾಲ್ಸು ಎಲ್ಲ ಬರ್ತಾ ಇದೆ, ಆದರೆ ಸಮಯ ನನ್ನ ಕೈಯಲ್ಲಂತೂ ಇಲ್ವೇ ಇಲ್ಲ. ಖಂಡಿತವಾಗ್ಲೂ ಯಾರೆಲ್ಲ ಕಾಲ್ ಮಾಡಿದ್ರಿ, ಧನ್ಯವಾದಗಳು. ಹಾಗೆಯೇ ಸಂದೇಶ ಯಾರೆಲ್ಲ ಕಳಿಸಿದ್ರಿ ನಿಮಗೂ ಕೂಡ ತುಂಬ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಗೀತೆಯೊಂದಿಗೆ. ಇಷ್ಟೊತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ, 4 ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಟ್ಯೂನ್ ಮಾಡಿ FM ರೈನ್ಬೋ ಕನ್ನಡ ಕಾಮನಬಿಲು 101.3 MHz ಮ್ಯೂಸಿಕಲಿ ಯಾರ್ಸ್.

0: अभी आप सुन रहे थे हमारा विशेष कार्यक्रम संदेश टू सोल्जर्स। ये कार्यक्रम आकाशवाणी के दिल्ली केंद्र से प्रसारित किया गया।
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:20. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ನಾನು ಆರ್ಜೆ ಮುತ್ತುರಾಜ್ ಎಲ್ಗಟ್ಟಿ. ಸ್ನೇಹಿತರೆ, ಈ ವೇಳೆಯ ಕಾರ್ಯಕ್ರಮ ಸವಿಗಾನ ಮಧುರ ಗೀತೆಗಳ ಗಾಯನ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳುವಿರಿ.
2: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
3: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
2: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
3: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ, ಶ್ರಾವಣ ಬಂತು ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಶ್ರೀರಾಮಚಂದ್ರ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಶಾಂತಿ ಕ್ರಾಂತಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:16:50. ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ.

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ರಣರಂಗ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: 101.8 ಕಂಪನಾಂಕಗಳಲ್ಲಿ ನೀವು ಕೇಳ್ತಿದ್ರೆ ಆಕಾಶವಾಣಿ ವಿಜಯಪುರ ಕೇಂದ್ರ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಪ್ರೀತ್ಸೆ ಚಿತ್ರದಿಂದ.

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪಯಣ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಅವರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಸವಿಗನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಿನ್ನೆ ಪ್ರೀತಿಸುವೆ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರು.

101.8 ಕಂಪನಾಂಕಗಳಲ್ಲಿ ನೀವು ಕೇಳ್ತಿದ್ರೆ ಆಕಾಶವಾಣಿ ವಿಜಯಪುರ ಕೇಂದ್ರ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ

ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:01.02. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕೇಳಿವಿರಿ. ಇನ್ನು 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಕೇಳಿವಿರಿ. 6:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇನ್ನು 7:20 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೇಳುವಿರಿ. ಇನ್ನು 7:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. ಏಳು 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 8:00 ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರಲಿದೆ 8:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ. 8:30 ನಮ್ಮ ನಿಲಯದಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇನ್ನು ರಾತ್ರಿ 8:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9:00 ನ್ಯೂಸ್ ಅಟ್ 9 ಕಾರ್ಯಕ್ರಮಗಳು ಕೇಳುವಿರಿ. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹೇಮಾ ಪ್ರಸಾದ್ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ಇಂದು ರಾತ್ರಿ 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಪಾರ್ಲಿಮೆಂಟ್ನಲ್ಲಿ ನಡೆದ ಪ್ರಶ್ನೋತ್ತರ ವೇಳೆಯ ರೇಡಿಯೋ ರಿಪೋರ್ಟನ್ನು ಕೇಳುವಿರಿ. ಇನ್ನು ರಾತ್ರಿ 11 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಇನ್ನು ನಾಳೆ ಬೆಳಗ್ಗೆ ನಮ್ಮ ನಿಲಯದ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಎಂದಿನಂತೆ ಬೆಳಗ್ಗೆ 6 ಗಂಟೆ 5 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6 ಗಂಟೆ 10 ನಿಮಿಷಕ್ಕೆ ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳುವಿರಿ. 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ. 6 ಗಂಟೆ 35 ನಿಮಿಷಕ್ಕೆ ನಮ್ಮ ನಿಲಯದಿಂದ ರೈತರಿಗೆ ಸಲಹೆಯನ್ನು ಕೇಳುವಿರಿ. ಇನ್ನು 6 ಗಂಟೆ 40 ನಿಮಿಷಕ್ಕೆ ನಮ್ಮ ನಿಲಯದಿಂದ ಜಾನಪದ ಗೀತೆಗಳು ಮೂಡಿಬರಲಿವೆ. 6 ಗಂಟೆ 55 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು, 7 ಗಂಟೆ 5 ನಿಮಿಷಕ್ಕೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ಇನ್ನು ನಾಳೆ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 7 ಗಂಟೆ 35 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು, 7 ಗಂಟೆ 45 ನಿಮಿಷಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಕಾರ್ಯಕ್ರಮಗಳು ಮೂಡಿಬರಲಿವೆ. 8 ಗಂಟೆ 30 ನಿಮಿಷಕ್ಕೆ ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳು ಮೂಡಿಬರಲಿವೆ. 9 ಗಂಟೆಗೆ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ ಕೇಳುವಿರಿ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 9 ಗಂಟೆ 30 ನಿಮಿಷಕ್ಕೆ ಮತ್ತಷ್ಟು ಚಿತ್ರಗೀತೆಗಳು ನಿಮಗಾಗಿ. ಇನ್ನು ನಾಳೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇದಾಗಿತ್ತು ಇಂದು ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 MHz. ಇನ್ನೇನು ಸಮಯ 6 ಗಂಟೆ 5 ನಿಮಿಷ ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: examinations entered its 13th day today. Students continue their protest at Jaipal Singh Munda Stadium in Ranchi, pressing for their demands. Meanwhile, the issue triggered uproar both inside and outside the Jharkhand Assembly on the opening day of the monsoon session. The CID has arrested five more accused from Ranchi and Lucknow, taking the total number of arrests in the case to 19. In Keralam, a massive protest march was organized to the Secretariat in Thiruvananthapuram under the leadership of Yuva Morcha, demanding justice for candidates who have not received appointment orders for the past 2 years despite being included in the PSC rank list. The march turned violent after the police blocked the protesters with barricades as they attempted to storm the Secretariat building. Civil Aviation Minister K. Ramohan Naidu has debunked the claims, stating that the government plans to blend ethanol with aviation turbine fuel are completely false and irresponsible. In a social media post, Mr. Naidu today said that there is no such proposal. Union Minister of New and Renewable Energy Prahlad Joshi today said that the PM Surya Ghar Muft Bijli Yojana has crossed 50 lakh beneficiary households in India. Addressing the CII International Energy Conference and Exhibition in New Delhi, the minister highlighted that currently 19 lakh households are receiving zero electricity bills. Benchmark domestic equity indices ended in a positive zone for the second straight session today. The Sensex gained 374 points, or nearly 0.5%, to close at 78,955. Indian javelin throwers Ashish Yadav and T. Dharanidharan, along with discus thrower Amanat Kamboj, secured places in the final of their respective events at the World Athletics Under-20 Championships in Eugene, USA. The finals will be played on Sunday. And that is the end of this news bulletin.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:10:20. ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
3: ನಮಸ್ಕಾರ ಎಲ್ಲರಿಗೆ. ನಮಸ್ಕಾರ ಪಾ, ಇವತ್ತು ನಮಸ್ಕಾರ.
4: ನಮಸ್ಕಾರ ಸರ್. ನಮಸ್ಕಾರ ರೀ.
3: ಇವತ್ತು ನಾವು ಇಲ್ಲಿ ಯಾಕೆ ಸೇರಿ ಗೊತ್ತತ್ತೇನ?
4: ಯಾಕೆ ಸೇರಿವ್ರಿ? ನೀವೇ ಹೇಳ್ಬೇಕ್ರಿ ಅದ್ರ ಬಗ್ಗೆ.
3: ಒಂದು ಮುಖ್ಯ ಕಾರಣ ಐತಿ.
4: ಏನ್ರಿ?
3: ನಮ್ಮ ಶಾಲೆ ಆವರಣ ಸ್ವಚ್ಛ ಮಾಡಾಗ ಬರೋಬ್ಬರಿ 5 ಚೀಲ ಬರೀ ಪ್ಲಾಸ್ಟಿಕ್ ಕಸ ಸಿಕ್ತು ನೋಡಪ್ಪ. ಪ್ಲಾಸ್ಟಿಕ್ ಅನ್ನೋದು ನಮ್ಮ ಭೂಮಿಗೆ ಹಿಡಿದಿರುವ ದೊಡ್ಡ ಶಾಪದಂತೆ ಕಾಣಕತ್ತದ. ನಮ್ಮ ಊರನ್ನ ಪ್ಲಾಸ್ಟಿಕ್ ಮುಕ್ತ ಊರು ಮಾಡೋದು ಹೆಂಗಂತ ನಾವು ಚರ್ಚೆ ಮಾಡ್ಬೇಕಾಗೈತೆ ನೋಡು.
4: ಸರ, ನೀವು ಹೇಳಿದ್ದು 100ಕ್ಕೆ 100 ನಿಜ ಐತ್ರಿ. ನಮ್ಮ ಕಾಲದಲ್ಲಿ ಸಂತೆಗೋ ಅಂಗಡಿಗೋ ಹೋದ್ರೆ ಕೈಯಲ್ಲಿ ಒಂದು ಕಾಟನ್ ಅಂದ್ರೆ ಈ ಹತ್ತಿ ಚೀಲ ಅಥವಾ ಈ ಗೋಣಿ ಚೀಲ ಹಿಡ್ಕೊಂಡು ಹೊಕ್ಕಿದ್ದೆವು. ಇವತ್ತು ಒಂದು ಸಣ್ಣ ಒಂದು ಕರಿಮೆ ಸೂಡ ಕೊತ್ತಂಬರಿ ಸೂಡ್ ತರ ಪ್ಲಾಸ್ಟಿಕ್ ಕವರ್ ತಗೊಂಡು ಹೊಂಟೇವ್ರಿ ನಾವೆಲ್ಲ. ಈಗ ಸೋಮಾರಿಗಳಾಗಿಬಿಟ್ಟೇವ್ ನೋಡಿ. ಈಗ ನಾವೆಲ್ಲ
3: ಇಡೀ ಪರಿಸರವನ್ನು ಹಾಳು ಮಾಡಕತ್ತೀವಲ್ಲ.
4: ಹೌದ್ರಿ.
3: ಹೌದು ಸಾಗರ, ಅಂಗಡಿಯವ್ರನ್ನ ಕೇಳಿದ್ರೆ ಅವರು ಗ್ರಾಹಕರು ಚೀಲ ತರಂಗಿಲ್ಲ, ಕವರ್ ಕೊಡದೈತಿ ಅಂತ ಬೈತಾರೆ. ಆದರೆ ನಾವು ಯೋಚನೆ ಮಾಡಬೇಕು. ತರಕಾರಿ ತಂದ ಮೇಲೆ ಆ ಪ್ಲಾಸ್ಟಿಕ್ ಕವರನ್ನು ಎಲ್ಲೆಂದ್ರೆ ಅಲ್ಲಿ ಎಸಿತೀವಿ. ಮಾನಿ ನಮ್ಮ ಹಸು ಅದನ್ನು ತಿಂದು ಹೊಟ್ಟೆ ಉಬ್ಬಿ ಸಾಯೋ ಪರಿಸ್ಥಿತಿ ಬಂದಿತ್ತು. ಅಷ್ಟರಾಗ ಡಾಕ್ಟರ್ ಬಂದು ಬದುಕಿಸಿದ್ರು ನೋಡಪ್ಪ.
4: ಓಹೋ ಹೋ, ಹೌದಾ? ನೀವು ಹಸುವಿನ ಮಾತು ಹೇಳಿದ್ರಿ, ಆದ್ರೆ ಮನುಷ್ಯರ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿಲ್ಲ. ನಾವು ಬಿಸಿ ಬಿಸಿ ಚಹಾ ಕಾಫಿ ಅಥವಾ ಊಟನೂ ಪ್ಲಾಸ್ಟಿಕ್ ಕವರ್ನಾಗ ತರ್ತೇವಲ್ಲ.
3: ಹೌದು.
4: ಅದರಿಂದ ಪ್ಲಾಸ್ಟಿಕ್ನಲ್ಲಿರುವಂದ್ರೆ ಮೈಕ್ರೋ ಪ್ಲಾಸ್ಟಿಕ್ ಮತ್ತು ಕೆಮಿಕಲ್ಗಳು ನಮ್ಮ ಹೊಟ್ಟೆ ಸೇರ್ತಾವೆ. ಇದು ಕ್ಯಾನ್ಸರ್ ಮತ್ತು ಹಾರ್ಮೋನ್ಗಳ ಅಸಮತೋಲನ ಆಗಿಬಿಡ್ತೈತಿ. ಇದರಿಂದ ಭೀಕರ ಕಾಯಿಲೆಗಳು ಬರ್ತಾವೆ. ಪ್ಲಾಸ್ಟಿಕ್ ಅನ್ನು ಸುಟ್ಟರೆ ಬರುವಂಥ ಹೊಗೆಯಿಂದ ಉಸಿರಾಟದ ತೊಂದರೆ ಕೂಡ ಆಕೈತಿ ನೋಡ್ರಿ.
3: ಹೌದು ಹೌದು, ನಾವೆಲ್ಲ ಸುಲಭ ಅಂತ ಪ್ಲಾಸ್ಟಿಕ್ ಬಳಸ್ತೀವಿ, ಆದರೆ ಅದು ತರುವ ನಷ್ಟ ಮಾತ್ರ ಕೋಟ್ಯಾಂತರ ರೂಪಾಯಿ. ಇತ್ತೀಚೆಗೆ ಮಳೆ ಬಂದರೆ ಸಾಕು, ನಮ್ಮ ಊರಿನ ಚರಂಡಿಗೆಲ್ಲ ಪ್ಲಾಸ್ಟಿಕ್ ಕಸದಿಂದ ತುಂಬಿ ರಸ್ತೆಯಲ್ಲಿಯೇ ನೀರು ನಿಲ್ಲುತ್ತೆ. ಸೊಳ್ಳೆಗಳು ಹೆಚ್ಚಾಗಿ ಡೆಂಗು ಮಲೇರಿಯಾ ಹರಡೋದಕ್ಕೂ ಇದಕ್ಕೆ ಕಾರಣ ಆಗ್ಯದ ನೋಡು.
4: ಹೌದೌದು, ನಿಜ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಕೇವಲ ಸರ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡೈತಿ ಅಂತೇಳಿ ಕುಂದ್ರೋದಲ್ಲ, ಜನರಲ್ಲಿ ಸ್ವಯಂ ಪ್ರೇರಿತ ಬದಲಾವಣೆ ಬರಬೇಕು. ಮೊದಲನೇದಾಗಿ ಏಕ ಬಳಕೆ ಪ್ಲಾಸ್ಟಿಕ್, ಅಂದ್ರೆ ಒಮ್ಮೆ ಬಳಸಿ ಎಸೆಯುವ ಕಪ್ ಪ್ಲೇಟ್ ಕವರ್ಗಳನ್ನು ಏನದಾವಲ್ಲ, ನಾವು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು ನೋಡು.
3: ಬಹಿಷ್ಕರಿಸೋದು ಸರಿ, ಆದ್ರೆ ಪ್ಲಾಸ್ಟಿಕ್ ಪರ್ಯಾಯ ಏನು? ಪರ್ಯಾಯ ವ್ಯವಸ್ಥೆ ಇಲ್ಲದೆ ಜನರನ್ನು ತಡೆಯೋದು

0: ಅಷ್ಟಲ್ಲ,
1: ಅದಕ್ಕೂ ದಾರಿ ಇದೆ ಸರ್. ಅದು ಹೆಂಗಂದ್ರೆ, ನಮ್ಮ ಊರಿನಲ್ಲಿ ಸ್ವಸಹಾಯ ಸಂಘಗಳಿರ್ತಾವ, ಮಹಿಳೆಯರಿದ್ದಾರೆ, ಅವರಿಗೆ ಬಟ್ಟೆ ಚೀಲ ಮತ್ತು ಸೆಣಬಿನ ಚೀಲಗಳನ್ನು ಹೊಲಿಯುವ ತರಬೇತಿ ನೀಡಬಹುದು. ಇದರಿಂದ ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ನೀಡಿದಂಗೆ ಆಕತಿ. ಊರಿಗೆ ಕಡಿಮೆ ದರದಲ್ಲಿ ಪರ್ಯಾಯ ಚೀಲಗಳು ಸಿಗ್ತಾವ. ಮದುವೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ ಬದಲಿಗೆ ಅಡಿಕೆ ಪ್ಲೇಟ್ ಮತ್ತು ಬಾಳೆ ಎಲೆಗಳನ್ನು ಬಳಸೋದ್ರಿಂದ ಬಹಳ ಪ್ರೇರಣೆ ಆಕತಿ. ಅದೊಂದು ಒಂದು ಹೊಸ ಪದ್ಧತಿಯನ್ನು ಆಚರಣೆ ಮಾಡ್ದಂಗೆ ಆಕತಿ ನೋಡು.
0: ತುಂಬ ಅದ್ಭುತವಾದಂಥ ಮಾತು ನೋಡಪ್ಪ, ನಿಮ್ದು ವಿಚಾರ ನೋಡಪ್ಪ. ಹಳೆ ಕಾಲದ ಪದ್ಧತಿಗಳೇ ಇವತ್ತಿಗೆ ಔಷಧ ಆಗ್ಯಾವ ನೋಡವು. ಅಂಗಡಿ ಹಾಲು ತರಲು ಹೋಗಾಗ ಮನೆಯಿಂದ ಸ್ಟೀಲ್ ಪಾತ್ರೆ ತಗೊಂಡು ಹೋಗುವ ಅಭ್ಯಾಸನ ಮತ್ತೆ ಶುರು ಮಾಡ್ಬೇಕು ನೋಡು.
1: ಅಂದ್ರೆ ನಮ್ಮ ಹಿರಿಯರು ಯಾವುದನ್ನು ತಮಗೆ ಗೊತ್ತಿಲ್ಲ ಅನ್ನೋಂತೆ ಮಾಡಿದಿಲ್ಲ, ಅದೊಂದು ಪರ್ಯಾಯವಾಗಿ ಒಂದು ನಮ್ಮ ಮುಂದಿನ ಅಂದ್ರೆ ಪೀಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು ಅವಾಗ.
0: ಒಂದು ಏನರ ಐಡಿಯಾ ಕೊಡ್ಲ?
1: ನಮ್ಮ ಯುವಕರ ತಂಡದಿಂದ ಒಂದು ಪ್ಲಾನ್ ಮಾಡಿವಿ ನಾವೆಲ್ಲರೂ. ಊರಿನ ಪ್ರತಿಯೊಂದು ಕಿರಾಣಿ ಅಂಗಡಿ ತರಕಾರಿ ಮಾರ್ಕೆಟ್ಗೆ ಹೋಗಿ ಪ್ಲಾಸ್ಟಿಕ್ ಕವರ್ ಬಳಸದಂತೆ ವಿನಂತಿಸ್ಬೇಕು ಅವರಂತೇಕ. ಮತ್ತೆ ಯಾರಾದ್ರೂ ನಾವು ಅಂದ್ರೆ ನಾವು ಆಗ್ಲಿ ಬೇರೆಯವರಾಗ್ಲಿ ಮನೆಯಿಂದಲೇ ಚೀಲ ತರೋದನ್ನ ಯಾವತ್ತೂ ಮರಿಬಾರ್ದು. ಅಂಗಡಿಯವರು 1 ಅಥವಾ 2 ರೂಪಾಯಿ ರಿಯಾಯಿತಿ ಕೊಡುವ ಹಾಗೆ ವ್ಯಾಪಾರಿಗಳ ಜೊತೆ ಮಾತನಾಡ್ಬೇಕು ನಾವೆಲ್ಲ. ಇದಕ್ಕೆ ಬ್ಯಾಗ್ ತನ್ನಿ, ರಿಯಾಯಿತಿ ಪಡೆಯಿರಿ ಅಂತ ಹೆಸರಿಡೋಣ ಅಂತೇಳಿ ನನ್ನೊಂದು ಅನಿಸಿಕೆ ಐತೆ ನೋಡಪ್ಪ.
0: ವಾ ಸಾಗರ, ಯುವ ಪೀಳಿಗೆ ಇಂತಹ ನಾವೀನ್ಯತೆ ಯೋಚನೆ ಮಾಡದಿದ್ದರೆ ಖಂಡಿತ ಯಶಸ್ಸು ಸಿಗುತ್ತೆ. ಪ್ಲಾಸ್ಟಿಕ್ ಮುಕ್ತ ಮಾಡುವುದು ಅಂದ್ರೆ ಕೇವಲ ಪರಿಸರ ರಕ್ಷಣೆ ಮಾತ್ರ ಅಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ನೀಡುವ ಆರೋಗ್ಯದ ಕೊಡುಗೆ ನೋಡಪ್ಪ.
1: ಭಾಳ ಚಲೋ ಹೇಳಿದಿ. ಅದೇ ರೀತಿ ನನಗೊಂದು ಐಡಿಯಾ ಬಂದತಿ ಈಗ. ಅದೇನಂದ್ರ, ನಮ್ಮ ಅತ್ತಂಗ್ಯಾರದ ನಮ್ಮ ಓಣ್ಯಾಗ ಒಂದು ಸ್ತ್ರೀ ಶಕ್ತಿ ಸಂಘ ಐತಲ್ಲ, ಅವ್ರಿಗೆ ಪ್ರತಿಯೊಬ್ಬ ಮಹಿಳೆಯರಿಗೂ ಸಂತೆಗ ಮತ್ತೆ ಅಂಗಡಿಗೆ ಹೋಗುವ ಕಡ್ಡಾಯವಾಗಿ ಬಟ್ಟೆ ಚೀಲ ತಗೊಂಡು ಹೋಗ್ಬೇಕು ಅಂತೇಳಿ ನಿಯಮ ಮಾಡೋಣ ಅಂತೇಳಿ ನಾ ಹೇಳತ್ತೀನಿ. ಯಾಕಂದ್ರ ಅವ್ರಿಗೊಂದು ಮೀಟಿಂಗ್ ಮಾಡಿ ಅವ್ರಿಗೆ ನಾವು ಹೇಳಿದೇವ ಅಂದ್ರ ಅವರು ಪ್ರಭಾವಿತರಾಗಿ ಬೇರೆಯವರಿಗೂ ಅದನ್ನ ಹೇಳ್ತಾರ ಅನ್ನುವಂತ ಉದ್ದೇಶ ನಂದಾಗಿತ್ತು ನೋಡು.
0: ತುಂಬಾ ಸಂತೋಷ ಆಗ್ತದ ನೋಡಪ್ಪ. ನಿಮ್ಮೆಲ್ಲರೂ ಉತ್ಸಾಹ ನೋಡಿ ನಾನು ಶಾಲಾ ಮಟ್ಟದಲ್ಲಿ ಮಕ್ಕಳಿಗೆ ಜಾಗೃತಿ ಮೂಡಿಸ್ತೀನಿ. ಮಕ್ಕಳಿಗೆ ಪ್ಲಾಸ್ಟಿಕ್ ಕಸ ಸಂಗ್ರಹಣೆ ಸ್ಪರ್ಧೆ ಇಟ್ಟು ಯಾರು ಹೆಚ್ಚು ಪ್ಲಾಸ್ಟಿಕ್ ಕವರನ್ನು ಮರುಬಳಕೆಗೆ ತಂದು ಕೊಡ್ತಾರೋ ಅವರಿಗೆ ಬಹುಮಾನ ನೀಡೋಣ. ಮಕ್ಕಳು ಬದಲಾದ್ರೆ ಪೋಷಕರು ಬದಲಾಗ್ತಾರೆ.
1: ಹೌದು ಸರ್, ಶಾಲೆಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ರತಿಜ್ಞಾವಿಧಿ ಬೋಧಿಸೋಣಂತ. ಇದ್ರ ಜೊತೆಗೆ ನಮ್ಮ ಊರಿನ ಪಂಚಾಯತಿಯವ್ರ ಜೊತೆ ಮಾತನಾಡಿ ಕಸವನ್ನು ವಿಂಗಡಿಸುವುದು ಅಂದ್ರೆ ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡುವಂಥ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸುವಂಥ ಒತ್ತಾಯಿಸೋಣ ನೋಡು. ಅದಕ್ಕೆ ಇವತ್ತು ನಾವು ಸಂಜೆಯಲ್ಲಿ ಏನೈತಿಲ್ಲ, ಇವತ್ತು ಒಂದು ನಮ್ಮ ಹುಂಚಿಗಿಡ ಕಟ್ಟಿ ಅಲ್ಲಿ ಕೂಡಿ ಎಲ್ಲರೂ ನಮ್ಮ ಸ್ತ್ರೀ ಶಕ್ತಿ ಸಂಘ ಐತಿಲ್ಲ ನಮ್ಮ ಎಳೆಯ ಸಂಘ,
0: ಅಲ್ಲಿಕ್ಕಿಂತ ಲಕ್ಷ್ಮಿ ಗುಡಿಯ ಭಾಳ ಮಂದಿ ಹೆಣ್ಮಕ್ಳು ಕೂತಿರ್ತಾರೆ.
1: ಹೌದು ಹೌದು,
0: ಅಲ್ಲಿ ಹೋಗೋಣ. ಅಲ್ಲಿ ಕೇಳಿದ ಅವ್ರ ಜೋಡಿ ಡಿಸ್ಕಸ್ ಮಾಡೋಣ. ದಿನ ಮನ್ಯಾಗ ಅದು ಅರಿವಿ ಇರ್ತಾವಲ್ಲ, ಅರಿವಿದು ಚೀಲ ಹೊಲ್ಕೋರಿ, ಅವ್ರನ್ನ ಸಂತಿಗೆ ಹೋಗ್ರಿ. ಸಂತಿಗೆ ಹೋಗಾರ ಅವರಲ್ಲ, ನಮ್ಮ ಅತ್ತಂಗಿಯರ ಸಂತಿ ಜಾಸ್ತಿ ಹೋಗೋರಲ್ಲ.
1: ಹೌದು ಹೌದು ಹೌದು,
0: ನಮ್ಕಿಂತ ಅವರ ಸಂತಿ ಜಾಸ್ತಿ ಹೋಗಾರ. ಅಲ್ಲಿ ಪ್ಲಾಸ್ಟಿಕ್ ಕಡೆ ಅವ್ರ ತುಂಬ ಬರ್ತಾರೆ ಜಾಸ್ತಿ. ಅವ್ರಿಗೆ ಹೇಳೋಣ ಅವ್ಕ ಅರಿವಿ ಚೀಲ ಹೊಲ್ಕೋರಿ. ಇಲ್ಲಕ ನೀನು ಯಂತ್ರ ಇದ್ದಿಲ್ಲ ನಿಂದ?
1: ಐತಿಲ್ಲ, ನಂದು ಯಂತ್ರ ಐತಿ.
0: ಒಂದ್ ದಿವಸ ಒಂದು 10-15 ಚೀಲಾರ ಹೊಲಿಪ್ಪ, ಇವ್ರು ಕೂಡ ಹೊಲ್ಕೊಂಡ್ ಅವ್ರಿಗೆ ಕೊಡ.
1: ಏ ಹಂಗಾದ್ರೆ ಇವತ್ತು ಹೊಲದ ನಾವ ವಿತರಣೆ ಮಾಡ್ಬಿಡೋ ನೋಡು.
0: ನಾವ ಫ್ರೀ ಆಗಿ ಕೊಟ್ಬಿಡ್ನತ್ತು ಹೋಗೋಣ. ಹಂಗಾರ
1: ನಡಿ ನಡಿ
0: ನಡಿ ನಡಿ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಸಿದ್ರಾಯ್ ಸಾಳಂಕೆ.
2: ಈಗ ಕೇಳಿ ಒಂದು ನೀತಿ ಕಥೆ.

ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದ್ ಮರದಲ್ಲಿ ಕಾಗೆ ಕೋಗಿಲೆಗಳ ವಾಸವಾಗಿತ್ತು. ಕೋಗಿಲೆಯ ಮರಿ ಅಂತ ಸುಮಧುರ ಕಂಠದಿಂದ ಹಾಡ್ತಾ ಇತ್ತು. ಆದ್ರೆ ಕಾಗೆಯ ಮರಿಗೆ ಅಂಥ ಸುಮಧುರ ಕಂಠ ಇರಲಿಲ್ಲ. ಹೀಗಾಗಿ ಅದಕ್ಕೆ ಕೋಗಿಲೆಯ ಮರಿಯಂತೆ ಹಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಕಾಗೆಯ ಮರಿ ಕೋಗಿಲೆ ಮರಿ ಹಾಡೋದನ್ನ ಕೇಳ್ತಾ ಸುಮ್ಮನೆ ಮೌನ ವಹಿಸಿ ಕುಳಿತಿತ್ತು. ಹೀಗೆ ಕಾಗೆಯ ಧ್ವನಿ ಕರ್ಕಶವಾಗಿರೋದ್ರಿಂದ ಭಗವಂತನಿಗೆ ಇದ್ರ ಮೇಲೆ ಕನಿಕರ ಬಂದು ತಾಯಿ ಕಾಗೆಯ ಎದುರುಗಡೆ ಪ್ರತ್ಯಕ್ಷನಾಗಿಯೇ ಬಿಟ್ಟ. ನಿನ್ನ ಮರಿಗೂ ಕೋಗಿಲೆಯಂಥ ಮಧುರ ಕಂಠ ಕೊಡಲೇ ಅಂತ ಕೇಳ್ದ. ಆಗ ಬೇಡ ದೇವ, ನಮ್ಮಜ್ಜ ಮುತ್ತಜ್ಜ ಎಲ್ಲರೂ ಇದೇ ಧ್ವನಿಯೊಂದಿಗೆ ಸಂತಸದಿಂದ ಬಾಳಿ ಬದುಕಿದವರು, ನಾನು ಆ ಪರಂಪರೆಯನ್ನ ಮುರಿಯಲಾರೆ ಅಂತ ಹೇಳ್ತು ಕಾಗೆ. ಭಗವಂತ ಇದರ ಮಾತಿಗೆ ಪ್ರತಿಯಾಗಿ, ಅದೇಕೆ ಮಗು, ನಿನಗೆ ಮಧುರ ಧ್ವನಿ ಬೇಡವೇ ಅಂತ ಕೇಳ್ದ ಭಗವಂತ. ಕಾಗೆ ಹೀಗೆ ಹೇಳ್ತು, ಬೇಡ ದೇವ, ಮಧುರ ಧ್ವನಿ ಕೋಗಿಲಿಗೆ ಇರಲಿ, ನಮಗೆ ಆ ಮಧುರ ಧ್ವನಿಯನ್ನ ಕೇಳುವ ಕಿವಿಯನ್ನ ಕೊಟ್ಟಿರುವೆಯಲ್ಲ, ಅಷ್ಟೇ ಸಾಕು ಅಂತ ಸಂತುಷ್ಟತೆಯ ಮಾತುಗಳನ್ನ ಹೇಳ್ತು. ಕಾಗೆಯ ಈ ಸಂತಸದ ಸಂತೃಪ್ತಿಯ ಜೀವನ ಕಂಡು ಭಗವಂತನಿಗೆ ಆನಂದವಾಗಿ

ಮಾತು ಕೇಳಿದ್ರಲ್ಲ ಶ್ರೋತೃಗಳೇ ಕಥೆಯನ್ನ. ನಮ್ಗೇನೆಲ್ಲ ಇದ್ರೂ ಅದು ಇಲ್ಲ ಇದು ಇಲ್ಲ ಅಂಥೇಳಿ ಕೊರತೆಗಳನ್ನೇ ಎತ್ತಿ ತೋರಿಸ್ತಾ ಇಡೀ ಜೀವನವನ್ನು ವ್ಯರ್ಥವಾಗಿ ಕಳಿತೀವಿ. ಆದರೆ ಇದ್ದದ್ದನ್ನು ನಾವು ಜ್ಞಾಪಿಸ್ಕೊಳ್ದೇನೆ, ಇದ್ದದ್ದನ್ನು ಸಂತೋಷವಾಗಿ ಮನಸಾರೆ ಅನುಭವಿಸದೆ, ಇಲ್ಲದಕ್ಕೆ ಚಿಂತೆ ಮಾಡ್ತಾ, ಇಲ್ಲದನ್ನು ಬಯಸ್ತಾ ಕೊರಗಿ ಕೊರಗಿ ಜೀವನವನ್ನೇ ದುಃಖಮಯವಾಗಿ ಮಾಡಿಕೊಳ್ತೀವಿ. ಅದಕ್ಕಾಗಿ ಜೀವನದಲ್ಲಿ ಸಿಕ್ಕಿರೋದನ್ನ ಖುಷಿಯಿಂದ ಅನುಭವಿಸಿ ಸಂತೃಪ್ತ ಜೀವನವನ್ನ ನಡೆಸಬೇಕು ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರು. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಇದುವರೆಗೆ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 MHz. ಇಂದಿನ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.
5: ಆಕಾಶವಾಣಿ ಎನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ 130,00,000 crore rupees ರಾಷ್ಟ್ರೀಯ ಪರಿಪತ್ರ ಜೈವೋರ್ಜಾ ಯೋಜನಾಯೈ ಸ್ವೀಕೃತಿ ಪ್ರದತ್ತ. ಆರ್ಥಿಕ ವಿಷಯಕ ಮಂತ್ರಿಮಂಡಲ ಸಮಿತ್ಯ ಗುವಾಹಟಿ ನಗರಸ್ಯ ಬೇಹಾರಾಚರ್ಯಾಲೀತಃ ತೇಜಪುರಂ ಯಾವತ್ ಚತುಷ್ಪಥೀಯ ಮಾರ್ಗ ನಿರ್ಮಾಣಾಯ ಪ್ರಖ್ಯಾಪಿತಂ ಅನುಮೋದನಂ. ಸಂಸದಾ ದ್ವಾವಿಂಶತ್ರಯೋವಿಂಶ ವಿತ್ತೀಯ ವರ್ಷಯೋಃ ಅತಿರಿಕ್ತ ವ್ಯಯಾರ್ಥಂ 450,00,000 crore rupees ವಿನಿಯೋಗ ವಿಧೇಯಕಂ ಪಾರಿತಂ. ಮುಂಬೈ ಉಚ್ಚನ್ಯಾಯಾಲಯೇನ ಯೌನೋತ್ಪೀಡನ ಪ್ರಕರಣೆ ತಹಲ್ಕಾ ಸಂಸ್ಥಾಯಾಃ ಪೂರ್ವ ಸಂಪಾದಕಾಯ ತರುಣ ತೇಜಪಾಲಾಯ 10 ವರ್ಷಾತ್ಮಕಃ ಕಠೋರ ಕಾರಾವಾಸ ದಂಡಃ ಶ್ರಾವಿತಃ. ಅಪಿ ಚ ಕುಂತಕ ಕ್ಷೇಪಕೌ ಆಶಿಷ ಯಾದವ ಟಿ ಧರಣಿಧರಣಃ ಅಪಿ ಚ ಚಕ್ರ ಕ್ಷೇಪಕ ಕ್ರೀಡಿಕಾ ಅಮಾನತ ಕಂಬೋಜಃ ವಿಶ್ವ ಎಥಲೆಟಿಕ್ಸ್ U20 ಕ್ರೀಡಾ ಸ್ಪರ್ಧಾಯಾಃ ಅಂತಿಮ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಗೋಬರ ಧನ ಜೈವೋರ್ಜಾ ಯೋಜನಾ 130,00,000 crore rupees ವ್ಯಯೇನ ಪಾರಿತಾ. ಯೇನ 1,50,000 ನವ ವೃತ್ಯವಸರಃ ಭವಿಷ್ಯಂತಿ ಸಹೈವ ಕೃಷಿ ಗೋಮಯಾದಿ ಅಪಶಿಷ್ಟೇಭ್ಯಃ ಸ್ವಚ್ಛೇಂಧನಂ ನಿರ್ಮಾಸ್ಯತೆ. ಏಷಾ ಯೋಜನಾ ಅಗ್ರಿಮಂ 10 ವರ್ಷಂ ಯಾವತ್ ಸೇತ್ಸ್ಯತಿ. ಅನೇನ ಸಹೈವ ಅಸಮೆ ಪ್ರಾಯಃ 8,00,000 crore rupees ವ್ಯಯೇನ 35,00,000 kilometer ದೀರ್ಘಸ್ಯ ಚತುಷ್ಪಥ ರಾಜಮಾರ್ಗಸ್ಯ ನಿರ್ಮಾಣಾಯ ಅಪಿ ಸ್ವೀಕೃತಿ ಪ್ರದತ್ತ. ಸಂಸದಾ ಅದ್ಯ 26th-year ವಿನಿಯೋಗ ವಿಧೇಯಕಂ ಪಾರಿತಂ. ರಾಜ್ಯಸಭೆಯ ವಿಚಾರಣಾನಂತರಂ ಏತತ್ ವಿಧೇಯಕಂ ಲೋಕಸಭಾಯೈ ಪ್ರತ್ಯರ್ಪಿತಂ. ಲೋಕಸಭೆಯ ಏತತ್ ಪೂರ್ವಮೇವ ಪಾರಿತಂ ಆಸೀತ್. ಅಸ್ಮಿನ್ ವಿಧೇಯಕೇ 22-23 ವಿತ್ತೀಯ ವರ್ಷೆ ಭಾರತಸ್ಯ ಸಂಚಿತ ನಿಧೇಃ ಸ್ವೀಕೃತ ರಾಶಿಭ್ಯಃ ಅತಿರಿಕ್ತಾನಾಂ ವ್ಯಯಾನಾಂ ಅಧಿಕೃತ ಸ್ವೀಕೃತೇಃ ಪ್ರಾವಧಾನಮಸ್ತಿ. ಜಮ್ಮು ಕಾಶ್ಮೀರ ವಿಷಯ ಸದನೆ ಆಶಂಕಾಃ ಶಮಯಂತಿ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್.

0: पवित्र गुहाधामनि दर्शनं विहितम्। सर्वकारेण तीर्थयात्रिणां सौविध्याय सुरक्षायै च उत्तमाः प्रबन्धाः विहिताः। संचार सूचना प्रौद्योगिकी विषयक संसदीय स्थायी समित्याः अध्यक्षः भारतीय जनता पार्टी इति दलस्य वरिष्ठ सांसद निशिकांत दुबे इत्यसौ मेटा संस्थायाः मुख्य कार्यकारी अधिकारिणः मार्क जुकरबर्ग इत्यस्य क्षमा याचना भारतस्य संविधानस्य संसदः च महत्तरः विजयः इत्यभिहितवान्। संसद परिसरे वार्ताहरैः सह सम्भाषमाणः सः अब्रवीत् यत् एतेन स्पष्टीभवति यत् यः कोऽपि भारते व्यापारं कर्तुमिच्छति तेन भारतस्य नियमानां पूर्णतया पालनं करणीयमेव। केरलराज्ये अद्य अतिवृष्टेः सम्भावनामवलोक्य त्रिषु जनपदेषु रक्तसञ्चेतना घोषिता। राज्यस्य इडुक्की कोट्टायं तथा पथनमथिता इति त्रिषु जनपदेषु अतिवृष्टेः सम्भावना वर्तते। पूर्वमेतेषु जनपदेषु नारङ्गवर्णीया सञ्चेतना आसीत् या अद्य परिवर्तिता। अनेन सहैव अन्येषु पञ्चसु जनपदेषु अतीववृष्टेः पूर्वाकलनम् अनुसृत्य नारङ्गसङ्केतः यथावत् प्रवर्तते। अवशिष्टेषु षट् जनपदेषु च अतिवृष्टेः आशङ्कामधिकृत्य पीतसङ्केतः परिवर्तितः। भारत ऋतु विज्ञान विभागेन अद्य उत्तराखण्ड झारखण्ड पश्चिम बंगाल ओडिशा मध्य महाराष्ट्र कोंकण गोवा प्रदेशेषु अतिवृष्टिमुद्दिश्य पीतवर्णीया संचेतना प्रख्यापिता। अमेरिका देशस्य यूजीन नगरे प्रवृत्तायां विश्व एथलेटिक्स अंडर 20 प्रतियोगितायां भारतस्य कुंतक्षेपकौ आशीष यादव टी धरणीधरन तथा चक्रक्षेपिका अमानत कंबोज च स्वप्रति स्पर्धानाम् अन्तिमचक्रं प्रविष्टवन्तः इति वार्ताः।
1: आकाशवाणी दावणगेरे जिल्ला वार्तापत्र बरदवरु केएस चन्नबसप्प ಓದುತ್ತಿರುವವರು ಸರ್ವಮಂಗಳ ಎಂ. ಮುಂಗಾರು ಕೊರತೆಯಿಂದ ಮೆಕ್ಕೆಜೋಳದ ಕಣಜ ಎಂದೇ ಹೆಸರಾಗಿರುವ ದಾವಣಗೆರೆ ಜಿಲ್ಲೆಯ ಮೇಲೆ ಈ ವರ್ಷ ಬರಗಾಲದ ಛಾಯೆ ಆವರಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಶೇಕಡ 45% ಮಳೆ ಕೊರತೆಯಾಗಿದೆ. ಪರಿಣಾಮ ಕೇವಲ ಶೇಕಡ 37% ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಜಿಲ್ಲೆಯ ವಾರ್ಷಿಕ ಬಿತ್ತನೆ ಗುರಿ 220,000 ಹೆಕ್ಟೇರ್, ಆದರೆ ಅಸಮರ್ಪಕ ಮಳೆಯಿಂದಾಗಿ ಕೇವಲ 60,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ವಿವಿಧ ಬೀಜಗಳ ಬಿತ್ತನೆ ನಡೆದಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ 100,000 ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆ ಆಗುತ್ತಿತ್ತು. ಈ ಬಾರಿ ಮೆಕ್ಕೆಜೋಳದ ಬಿತ್ತನೆ ಕ್ಷೇತ್ರ ಕೇವಲ 33,000 ಹೆಕ್ಟೇರ್ ಗಡಿ ದಾಟದ ಪರಿಣಾಮ ಮೆಕ್ಕೆಜೋಳದ ಕಣಜ ಬರಿದಾಗುವ ಆತಂಕ ಎದುರಾಗಿದೆ. ಕೇಂದ್ರ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳಂತೆ ಬರ ಪ್ರದೇಶ ಘೋಷಣೆ ಸಂಬಂಧ ಈಗಾಗಲೇ ತಹಶೀಲ್ದಾರರಿಗೆ ಗ್ರೌಂಡ್ ಟ್ರೂತಿಂಗ್ ಕುರಿತು ತರಬೇತಿ ನೀಡಿದ್ದು, ಅಧಿಕಾರಿಗಳು ಹಂತ ಹಂತವಾಗಿ ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಸಮೀಕ್ಷಾ ಕಾರ್ಯ ಕೈಗೊಂಡಿದ್ದಾರೆ. ಜಿಲ್ಲೆಯ 6 ತಾಲೂಕುಗಳ ಪೈಕಿ ಹರಿಹರ ಮತ್ತು ಹೊನ್ನಾಳಿ ತಾಲೂಕುಗಳಲ್ಲಿ ತುಂಗಭದ್ರಾ ನದಿಯ ಹರಿವು ಸಮಾಧಾನಕರವಾಗಿದ್ದರೂ ಒಣಭೂಮಿ ಪ್ರದೇಶಗಳಾದ ಜಗಳೂರು ಮತ್ತು ದಾವಣಗೆರೆ, ಚನ್ನಗಿರಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮಳೆಯ ಅಭಾವ ಎದ್ದು ಕಾಣುತ್ತಿದೆ. ಜಿಲ್ಲೆಯ ಜೀವನಾಡಿ ಭದ್ರಾ ಜಲಾಶಯದಲ್ಲಿ ಗರಿಷ್ಠ 186 ನೀರು ಸಂಗ್ರಹ ಸಾಮರ್ಥ್ಯವಿದ್ದು, ಪ್ರಸಕ್ತ ಸಾಲಿನಲ್ಲಿ ಜಲಾಶಯದ ನೀರು 166 ಮಟ್ಟದಲ್ಲಿದೆ. ಇದರಿಂದ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಹೊನ್ನಾಳಿ, ಚನ್ನಗಿರಿ, ಹರಿಹರ, ದಾವಣಗೆರೆ ಭಾಗದ ಸುಮಾರು 68,000 ಹೆಕ್ಟೇರ್ ಜಮೀನಿಗೆ ನೀರಾವರಿ ಒದಗಿಸಲು ಸಾಧ್ಯವಾಗದಿದ್ದರೂ ಮಳೆಯನ್ನೇ ನೆಚ್ಚಿಕೊಂಡಿರುವ ಪ್ರದೇಶಗಳ ಪರಿಸ್ಥಿತಿ ಗಂಭೀರವಾಗಿದೆ. ಈ ಬಾರಿ ರಾಗಿ ಬಿತ್ತನೆಗೆ ಇನ್ನೂ ಹೆಚ್ಚು ಸಮಯಾವಕಾಶ ಇರುವುದರಿಂದ ರಾಗಿ ಬಿತ್ತನೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ತೊಗರಿ ಮತ್ತು ಸೋಯಾಬೀನ್ ನಿರೀಕ್ಷೆ ಮೀರಿ ಬಿತ್ತನೆಯಾಗಿದ್ದು, ಮೆಕ್ಕೆಜೋಳ ಶೇಕಡ 33.17, ರಾಗಿ ಶೇಕಡ 30, ಶೇಂಗಾ ಶೇಕಡ 26.61, ಹತ್ತಿ ಶೇಕಡ 75.18% ಬಿತ್ತನೆಯಾಗಿದೆ. ಸದರಿ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲಾದ್ಯಂತ 2,500 ಹೆಕ್ಟೇರ್ನಲ್ಲಿ ತೊಗರಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಗುರಿ ಮೀರಿ 3,153 ಹೆಕ್ಟೇರ್ನಲ್ಲಿ ತೊಗರಿ ಬಿತ್ತನೆಯಾಗಿದೆ. ಕೇವಲ 175 ಹೆಕ್ಟೇರ್ ಗುರಿ ಹೊಂದಿದ್ದ ಸೋಯಾಬೀನ್ 802 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಜಿಲ್ಲೆಯ ಪ್ರಮುಖ ಬೆಳೆಯಾಗಿರುವ ಮೆಕ್ಕೆಜೋಳ ಬಿತ್ತನೆ ಅವಧಿ ಮುಗಿದಿರುವುದರಿಂದ ರೈತರು ಪರ್ಯಾಯ ಬೆಳೆಯಾಗಿ ರಾಗಿ ಬೆಳೆಯುವ ಅನಿವಾರ್ಯತೆ ಇದೆ. ಈ ವರ್ಷ ಮೆಕ್ಕೆಜೋಳದ ಕೊರತೆಯನ್ನು ರಾಗಿ ಬೆಳೆ ನೀಗಿಸುವ ಸಾಧ್ಯತೆ ಇದೆ.

ಮುಂಗಾರು ವೈಫಲ್ಯದ ಪರಿಣಾಮ ಜನರು ಗುಳೆ ತಪ್ಪಿಸಲು ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಸಲುವಾಗಿ ವಿವಿಜಿ ರಾಮ್ಜಿ ಯೋಜನೆಯಡಿ ಅರ್ಹ ಕುಟುಂಬಗಳ ನೋಂದಣಿ ಕಾರ್ಯ ಚುರುಕು ಪಡೆದಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಶೀಲನಾ ಕಾರ್ಯ ಅಂತಿಮ ಘಟ್ಟ ತಲುಪಿದೆ. ನಿನ್ನೆಯವರೆಗೂ 99% ಮತದಾರ ಪಟ್ಟಿಯ ಡಿಜಿಟಲೀಕರಣ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಒಟ್ಟು 12,69,244 ಮತದಾರರ ಮಾಹಿತಿಯನ್ನು ಡಿಜಿಟಲೈಸ್ ಮಾಡಲಾಗಿದೆ. ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ಯಾವುದೇ ಸೂಕ್ತ ದಾಖಲೆಗಳಿಲ್ಲದ 30,000 ಹೆಚ್ಚು ಮತದಾರರ ಹೆಸರುಗಳು ಕಂಡುಬಂದಿವೆ. ಈ ಕುರಿತು ಜಿಲ್ಲಾ ಚುನಾವಣಾಧಿಕಾರಿಗಳ ಹಂತದಲ್ಲಿ ಪರಿಶೀಲನೆ ನಡೆಸಿ ಅಗತ್ಯ ತಿದ್ದುಪಡಿ ಮತ್ತು ಸರಿಪಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಅರ್ಹ ಮತದಾರರ ಹೆಸರು ಅನಗತ್ಯವಾಗಿ ಬಿಟ್ಟು ಹೋಗಿರುವ ಬಗ್ಗೆ ದೂರುಗಳು ಬಂದಿಲ್ಲ. ರಾಜಕೀಯ ಪಕ್ಷಗಳು ಹಾಗೂ ಬಿಎಲ್ಒಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ವಾರವೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 60 ದಿನಗಳ ಕಾಲಾವಕಾಶ ನೀಡಲಾಗುವುದು. ತದನಂತರ ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಾರ್ವಜನಿಕರು ಅಥವಾ ಮತದಾರರು ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲದಿರುವ ಅಥವಾ ಬಿಟ್ಟು ಹೋಗಿರುವ ಕುರಿತು ಯಾವುದೇ ಆತಂಕ ಪಡದೆ ಸಮಸ್ಯೆಗಳಿದ್ದರೆ ನೇರವಾಗಿ ಇಆರ್ಒ ಕಚೇರಿ, ಬಿಎಲ್ಒ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ನೆರವು ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ದಾವಣಗೆರೆ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:35:25. ಈಗ ಕೇಳಿ ಕಾಣೆಯಾದವರ ಪ್ರಕಟಣೆ. ಮೃತ ಅಪರಿಚಿತ ಗಂಡಸು ವ್ಯಕ್ತಿಯ ವಿಳಾಸ ವಾರಸುದಾರರ ಪತ್ತೆಗಾಗಿ. ಮೃತನ ಚೆಹರೆ ಪಟ್ಟಿ ವಿವರ ಹೀಗಿದೆ: ವಯಸ್ಸು ಸುಮಾರು 30-35, ಸುಮಾರು 5'7" ಎತ್ತರ, ಸಾಧಾರಣ ತೆಳ್ಳನೆ ಮೈಕಟ್ಟು, ಕೋಲು ಮುಖ, ನೇರವಾದ ಮೂಗು, ಗೋಧಿಗೆಂಪು ಮೈಬಣ್ಣ, ಚಿಗುರು ಮೀಸೆ, ಟ್ರಿಮ್ಡ್ ದಾಡಿ, ತಲೆಯಲ್ಲಿ ಸುಮಾರು 1.5 ಕಪ್ಪು ಬಿಳಿ ಮಿಶ್ರಿತ ತಲೆಗೂದಲು, ಕಿವಿಯ ಆಲೆಗಳು ತೂತು ಇದ್ದು, ಬೂದು ಬಣ್ಣದ ತುಂಬು ತೋಳಿನ ರೌಂಡ್ ನೆಕ್ ಟೀಶರ್ಟ್ ಧರಿಸಿರುತ್ತಾರೆ. ಒಂದು ಕಪ್ಪು ಬಣ್ಣದ ಹಾಫ್ ಬರ್ಮುಡ ಇದ್ದು, ಸೊಂಟದಲ್ಲಿ ಕಪ್ಪು ಬಣ್ಣದ ದಾರ ಉಡುದಾರ ಧರಿಸಿರುತ್ತಾರೆ. ಸದರಿ ಗುರುತುವುಳ್ಳ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದ್ದು, ಈ ವ್ಯಕ್ತಿಯ ಗುರುತು ಪತ್ತೆಯಾದಲ್ಲಿ ವಿಜಯಪುರದ ರೈಲ್ವೆ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 6:37 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामिना बेले वीमे नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗೊಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಿಬಿಜಿ ರಾಮ್ಜಿ ಯೋಜನೆಯಡಿ ಮಾನವ ದಿನ ಸೃಜನೆ ಮಾಡದ ಅಧಿಕಾರಿಗಳ ಅಮಾನತ್ತಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿ ಮತ್ತೆ ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಜುಲೈ 1 ಮನ್ರೇಗಾ ಬದಲಿಗೆ ಜಾರಿಯಾಗಿರುವ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ನೀಡದೆ ಮಾನವ ದಿನ ಸೃಜನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದ ಅವರು 2025 ಜುಲೈ ತಿಂಗಳಲ್ಲಿ ಮನ್ರೇಗಾ ಅಡಿ ಉದ್ಯೋಗ ನೀಡಿ ಮಾನವ ದಿನ ಸೃಜಿಸಿದ್ದ ಪಂಚಾಯಿತಿಗಳಲ್ಲಿ ಈ ವರ್ಷ ಜುಲೈನಲ್ಲಿ ಒಬ್ಬರಿಗೂ ಉದ್ಯೋಗ ನೀಡದಿದ್ದರೆ ಅಂಥವರಿಗೆ ನೋಟಿಸ್ ಜಾರಿ ಮಾಡಲು ಸೂಚಿಸಲಾಗಿದೆ. ಈ ಯೋಜನೆಯಡಿ ಪ್ರತಿದಿನ 5 ಲಕ್ಷ ಮಾನವ ದಿನ ಸೃಜನೆಯಾಗುವವರೆಗೆ ಕಾರ್ಯದರ್ಶಿಗಳು, ಆಯುಕ್ತರು, ಜಿಲ್ಲಾ ಪಂಚಾಯಿತಿಗಳ ಸಿಇಒಗಳೊಂದಿಗೆ ಪ್ರತಿದಿನ ವರ್ಚುವಲ್ ಮೂಲಕ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜಿಸಲಾಗಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವ ರಕ್ಷಣಾ ಇಲಾಖೆ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲುಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ, ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಹಾಗೂ ಐಟಿಬಿಟಿ ಇಲಾಖೆಗಳ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ

0: ಎಲ್ಲ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, ಜಿಐಎಸ್ ದತ್ತಾಂಶ, ಕೃತಕ ಬುದ್ದಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಮೂಲಕ ಅಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಭವಿಷ್ಯದಲ್ಲಿ ನಡೆಯುವ ಚುನಾವಣೆಗಳಿಗೆ ಮುಂಚಿತವಾಗಿ ಬಿಜೆಪಿ ಕಾಂಗ್ರೆಸ್ ಬೆಂಬಲಿಗರನ್ನು ಮತದಾನದಿಂದ ವಂಚಿಸಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಮತದಾರರ ಪಟ್ಟಿಯಿಂದ ಯಾವುದೇ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಶೇಕಡ 20ರಷ್ಟು ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸುವ ಉದ್ದೇಶದಿಂದ ಮುಂದಿನ 2 ದಿನಗಳ ಕಾಲ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳೀಯ ಪರಿಸ್ಥಿತಿಯ ಅವಲೋಕನ ನಡೆಸಲಾಗುವುದು ಎಂದು ನಗರಾಭಿವೃದ್ಧಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪರ್ಯಾಯ ಬೆಳೆಗಳಾದ ರಾಗಿ, ಜೋಳ, ಸಿರಿಧಾನ್ಯ ಇನ್ನಿತರ ಬೆಳೆಗಳನ್ನು ಬೆಳೆಯಲು ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದ್ದು ರೈತರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಳಿಕ ಅವರು ನಂಜನಗೂಡು ತಾಲೂಕಿನ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಬರ ವೀಕ್ಷಣೆ ನಡೆಸಿದರು. ನಾಳೆ ಹುಣಸೂರು ತಾಲೂಕಿನಲ್ಲಿ ಬರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿಯೂ ಮುಂಗಾರು ಮಳೆ ಅಭಾವದಿಂದ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಪರಹಳ್ಳಿ ಗ್ರಾಮದಲ್ಲಿ ನೀರಿಲ್ಲದೆ ಒಣಗುತ್ತಿರುವ ಅಡಿಕೆ ಹಾಗೂ ತೆಂಗಿನ ತೋಟಗಳನ್ನು ವೀಕ್ಷಿಸಿದ ಸಚಿವರು ನಿಯಮಾನುಸಾರ ಸೂಕ್ತ ಪರಿಹಾರ ಒದಗಿಸಲು ಹಾಗೂ ಅಡಿಕೆ ಬೆಳೆ ಬದಲಿಗೆ ತೆಂಗು ವಿಸ್ತರಣೆಗೆ ನೆರವು ನೀಡುವಂತೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಸೂಚನೆ ನೀಡಿದರು. ಹೊಟ್ಟೆಪ್ಪನಹಳ್ಳಿಯಲ್ಲಿ ಒಣಗುತ್ತಿರುವ ಶೇಂಗಾ, ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಗಳನ್ನು ಪರಿಶೀಲಿಸಿದ ಅವರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪ್ರಿವೆಂಟ್ ಸೋಯಿಂಗ್ ನಿಯಮದಡಿ ಬಿತ್ತನೆ ವೈಫಲ್ಯ ಅನುಭವಿಸಿದ ರೈತರಿಗೆ ಶೇಕಡ 25ರಷ್ಟು ಪರಿಹಾರ ಮೊತ್ತ ದೊರಕುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ರಾಗಿ ಬೆಳೆಗೆ ವಿಮೆ ನೋಂದಾಯಿಸಲು ಆಗಸ್ಟ್ 14 ಕೊನೆ ದಿನವಾಗಿದ್ದು ರೈತರು ಕೇವಲ 318 ರೂಪಾಯಿ ವಂತಿಕೆ ಪಾವತಿಸಿ ವಿಮೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಿರತರಾಗಿರುವ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಗೃಹ ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದ ಅವರು ಕೃಷಿ ಅಧಿಕಾರಿ ನೇಮಕಾತಿಯ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಪದವೀಧರರಿಗೆ ಕಿಂಚಿತ್ತೂ ಅನ್ಯಾಯವಾಗದಂತೆ ಪರೀಕ್ಷೆ ನಡೆಸಲು ಸರ್ಕಾರ ದೃಢ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿಗಳು ನೀಡಿರುವ ಸಂದೇಶವನ್ನು ಸಚಿವರು ವಿದ್ಯಾರ್ಥಿಗಳ ಗಮನಕ್ಕೆ ತಂದಿದ್ದಾರೆ. ಗದಗ ನಗರದ ಬಳಗಾನೂರು ರಸ್ತೆಯಲ್ಲಿರುವ ಘನ ತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಸ ನಿರ್ವಹಣೆ, ವಿಂಗಡಣೆ ಹಾಗೂ ವಿಲೇವಾರಿ ವ್ಯವಸ್ಥೆಯನ್ನು ಅವಲೋಕಿಸಿದ ಅವರು ನಗರಸಭೆಯು ಕಸ ನಿರ್ವಹಣೆಯನ್ನು ವೈಜ್ಞಾನಿಕ ಹಾಗೂ ನಿಯಮಾನುಸಾರ ಕಡ್ಡಾಯವಾಗಿ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಂಡವನ್ನು ಮೈಸೂರಿಗೆ ಕಳಿಸಿ ಅಲ್ಲಿನ ಯಶಸ್ವಿ ಮಾದರಿಯನ್ನು ಅಧ್ಯಯನ ಮಾಡಿ ಗದಗದಲ್ಲಿಯೂ ಅನುಷ್ಠಾನಗೊಳಿಸುವಂತೆ ಸಲಹೆ ನೀಡಿದರು. ಬಳಿಕ ಉಪಲೋಕಾಯುಕ್ತರು ನಗರದ ಭೀಷ್ಮಕರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೆರೆಗೆ

ಚರಂಡಿ ನೀರು ಸೇರುತ್ತಿರುವುದನ್ನು ಗಮನಿಸಿದ ಅವರು ಅದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಕಚೇರಿಗೆ ಜಾಗ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಪದಾಧಿಕಾರಿಗಳ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮಹಿಳೆಯರ ಪ್ರೋತ್ಸಾಹದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ಚುನಾವಣೆಗೂ ಮುನ್ನ ಮಹಿಳೆಯರ ಹಿತ ಕಾಯಲು ಪ್ರಕಟಿಸಿದ್ದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಯೋಜನೆ ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹಿಳೆಯರಲ್ಲಿ ನಾಯಕತ್ವ ಗುಣ

0: ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 ಟಿಎಂಸಿ ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಜಿಲ್ಲೆಯ ಸಂಸದರು ಶಾಸಕರು ಶೀಘ್ರ ಸಭೆ ಕರೆಯಲು ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ತಿಳಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ನೂತನ ಸಚಿವ ಬಿ ನಾಗೇಂದ್ರ, ರೈತರ ಜಮೀನುಗಳಿಗೆ ನೀರು ಸರಬರಾಜು ಮಾಡಲು ಎಡ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡುವ ಕುರಿತು ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಶೀಘ್ರವೇ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಯೋಜನೆಯಡಿ ಮಾನವ ದಿನ ಸೃಜನೆ ಮಾಡದ ಅಧಿಕಾರಿಗಳ ಅಮಾನತ್ತಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿಮತ್ತೆ, ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
6: ಆತ್ಮೀಯ ಕೇಳುಗರಿಗೆ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಆನಂದ್ ಎಂಆರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಅವರು ಮಾಹಿತಿ ನೀಡ್ತಾರೆ. ಡಾಕ್ಟರ್ ಎಂ ಆರ್ ಅವರೇ, ತಮಗೆ ಡಾಕ್ಟರ್ ಆನಂದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
7: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.
6: ಡಾಕ್ಟ್ರೇ, ಇವತ್ತು ನಮ್ಮ ರೈತರು ಮಳೆ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಬೇಕು.
7: ಖಂಡಿತವಾಗಿಯೂ. ಆತ್ಮೀಯ ರೈತ ಬಾಂಧವರೇ, 2026 ಮುಂಗಾರು, ಇವತ್ತು ಈ ದಿನ ನಾವು ಮಳೆ ಒಂದು ಅಭಾವವನ್ನು ಎದುರಿಸ್ತಾ ಇರೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಜಾಗತಿಕವಾಗಿ ಅಥವಾ ಭೌಗೋಳಿಕವಾಗಿ ಇವತ್ತು ಎಲಿನಿನೋ ಪ್ರಭಾವದ ಒಂದು ಹವಾಮಾನದ ಮೇಲೆ ಬೀರ್ತಾ ಇದೆ. ಸೊ ಇದಕ್ಕೆ ನಮ್ಮ ಹವಾಮಾನ ತಜ್ಞರು ಮತ್ತು ಎಲ್ಲ ವಿಜ್ಞಾನಿಗಳು ಈಗಾಗಲೇ ಇದ್ರ ಬಗ್ಗೆ ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು, ಈ ವರ್ಷ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಈ ವರ್ಷ ಒಟ್ಟಾರೆ ನಮ್ಮ ಒಂದು ರಾಜ್ಯದಲ್ಲಿ 40% ಮಳೆ ಕೊರತೆ ಆಗಿದೆ ಅಂತ ಈಗಾಗಲೇ ನಮ್ಮ ವರದಿಗಳು ಅಂದಾಜು ಮಾಡಿದ್ದಾವೆ. ಸೊ ಇಂಥ ಒಂದು ಮಳೆ ಕೊರತೆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಕೃಷಿಯನ್ನು ಮುಂದುವರಿಸಬೇಕಾದ್ರೆ, ಅಂದರೆ ಬರೋ ಮಳೆಯನ್ನು ನಾವು ಒಂದು ಸಂರಕ್ಷಣೆ ಮಾಡಬೇಕು, ಜೊತೆಗೆ ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೆಲವೊಂದು ಅಂಶಗಳನ್ನು

0: ಗಮನಿಸಬೇಕಾಗುತ್ತೆ. ಜೊತೆಗೆ ನಮ್ಮ ಒಂದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಮಳೆ ಕೊರತೆ ಅಗಾಧವಾಗಿದೆ. ಅದರಿಂದ ಈ ಒಂದು ಬಿತ್ತನೆ ಕಾರ್ಯದಲ್ಲಿಯೂ ಸಹ ಬಹಳಷ್ಟು ಹಿನ್ನಡೆ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಿದ್ದಿರತಕ್ಕಂಥ ಮಳೆಯಲ್ಲಿ ಯಾವ ಬೆಳೆಯನ್ನು ಬೆಳಿಬೋದು ಮತ್ತು ಆ ಮಳೆಯನ್ನು ಯಾವ ರೀತಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ.
1: ಡಾಕ್ಟರ್ ಆನಂದ್ ಎಮ್ ಅವರವರೇ, ತಾವು ಸುಮಾರು 25 ವರ್ಷಕ್ಕಿಂತ ಹೆಚ್ಚು ತಾವು ತಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಆಗಿ ಅಗಾಧ ಅನುಭವವಿದೆ. ನಾವು ನಮ್ಮ ರೈತರು ಮತ್ತು ಈಗ ಜನರಿಗೆಲ್ಲ ನೀರು ಇಲ್ಲದೆ ಹೋದಾಗ ನಮ್ಗೆ ಅದ್ರ ಮಹತ್ವ ಗೊತ್ತಾಗುತ್ತೆ.
0: ಅಯ್ಯೋ,
1: ನಮಗೆ ನೀರು ಇದ್ದಾಗ ಅದ್ರ ಮಹತ್ವ ಗೊತ್ತಾಗಲ್ಲ.
0: ಹೌದು,
1: ಹಾಗಾಗಿ ನಾವು ಕಾಳಜಿನ ನೀರು ಇದ್ದಾಗ ಮಾಡ್ಕೋಬೇಕಾಗತ್ತೆ. ನೀರು ಇಲ್ಲದೇ ಇದ್ದಾಗ ಕಾಳಜಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ.
0: ಖಂಡಿತವಾಗಿ.
1: ಹಾಗಾಗಿ ಈ ನೀರಿನ ಸಂರಕ್ಷಣೆ ನಾವು ಹೆಂಗೆ ಮಾಡ್ಕೋಬೇಕು ಡಾಕ್ಟ್ರೆ?
0: ಸರಿ, ಸಾಧಾರಣವಾಗಿ ಒಂದು ವರ್ಷಕ್ಕೆ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ 900 ಮಿಲಿಮೀಟರ್ ಮಳೆ ಬರುತ್ತೆ ಅಂತ ನಾವು ಇದುವರೆಗೂ ಸಹ ಅದನ್ನು ಲೆಕ್ಕ ಹಾಕಿ ಇಟ್ಟಿದ್ವಿ,
1: ನಿರೀಕ್ಷೆ ಮಾಡ್ಕೊಂಡಿದ್ವಿ.
0: ಅಂದರೆ ಇದನ್ನು ಯಾವ ರೀತಿಯಪ್ಪ ಲೆಕ್ಕ ಹಾಕೋದಂದರೆ, 1 ಎಕರೆಯಲ್ಲಿ 900 ಮಿಲಿಮೀಟರ್ ಮಳೆ ಬಂದರೆ ಎಷ್ಟು ಲೀಟ್ರ್ ನೀರು ಬರುತ್ತೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಅಥವಾ ಹೇಳಬೇಕಂದ್ರೆ, 1 ಎಕರೆಯಲ್ಲಿ 36 ಲಕ್ಷ ಲೀಟ್ರ್ನಷ್ಟು ನೀರು ಬೀಳುತ್ತೆ. ಅಂದರೆ 1 ಎಕರೆಯಲ್ಲಿ 900 ಮಿಲಿಮೀಟ್ರ್ ಮಳೆ ಬಿದ್ದರೆ 36 ಲಕ್ಷ ಲೀಟ್ರ್ ನೀರು ಆ ಭೂಮಿಯಲ್ಲಿ ಬೀಳುತ್ತೆ, 1 ಎಕರೆಯಲ್ಲಿ ನಾನು ಹೇಳೋದು. ಅಂದರೆ 1 ಹೆಕ್ಟೇರ್ ಅಥವಾ 2.5 ಎಕರೆ ಪ್ರದೇಶದಲ್ಲಿ ಇದು 1 ಲಕ್ಷ ಲೀಟ್ರ್ ನೀರು ಬರುತ್ತೆ ಅಂತ ಹೇಳೋದು. 1 mmಗೆ ಅಂದರೆ 1 ಸೆಂಟಿಮೀಟ್ರಿಗೆ 1 ಎಕರೆ ಹೆಕ್ಟೇರ್ನಲ್ಲಿ ಮಳೆ ಬಂದರೆ 1 ಲಕ್ಷ ಲೀಟ್ರ್ ನೀರು ಅಲ್ಲಿ ಬರುತ್ತೆ. ಸೊ ಹಂಗಾಗಿ 900 ಮಿಲಿಮೀಟ್ರ್ ಅಂದರೆ 90 ಸೆಂಟಿಮೀಟ್ರ್ ಆಗುತ್ತೆ. 90 ಸೆಂಟಿಮೀಟ್ರ್ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ ಹೆಚ್ಚು ಕಡಿಮೆ 36 ಲಕ್ಷ ಲೀಟ್ರ್ ನೀರು ಬರುತ್ತೆ. ಈ 36 ಲಕ್ಷ ಲೀಟ್ರ್ ನೀರಿನಲ್ಲಿ ಭೂಮಿಗೆ ಇಂಗುವಂಥ ಒಂದು ಶೇಕಡ ಎಷ್ಟಿದೆಯಪ್ಪ ಅಂದರೆ, ಕೇವಲ ಅದು 10-12% ಮಾತ್ರ ಭೂಮಿ ಒಳಗಡೆ ಹೋಗುತ್ತೆ. ಅದು ಕ್ರಮೇಣವಾಗಿ ಒಂದೇ ದಿವಸ ಮಳೆ ಜಾಸ್ತಿ ಬಿದ್ದರೆ ಹೋಗೋದೇ ಇಲ್ಲ, ಕೊಚ್ಕೊಂಡು ಹೋಗುತ್ತೆ. ಅದೇ 1 ಅದ 2 ಅದ ಅಂತ ಮಳೆ ಕರೀತಾರೆ ರೈತ ಬಾಂಧವರು. 1 ಅದ ಅಂದರೆ 10 mm ಅಂದರೆ 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ 1 ಲಕ್ಷ ಲೀಟ್ರ್ ನೀರು. ಸೊ ಅಷ್ಟು ಬಿದ್ದಾಗ ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರುತ್ತೆ. ಆದರೆ 2 ಅದ 3 ಅದ ಬಿದ್ದಾಗ ಅದು ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರೋದಿಲ್ಲ, ಅಂದರೆ ಇಂಗಿಸುವ ಶಕ್ತಿ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಮಳೆ ಇವತ್ತು ಬರ್ಬೋದು, ಆದರೆ ಮುಂದೆ 1 ವಾರ 10 ದಿವಸ ಅಥವಾ 20 ದಿವಸ ಬರಲಿಲ್ಲ ಅಂದರೆ ಆವಾಗ ಮತ್ತೆ ಬೆಳೆ ಒಣಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಯಾವ ರೀತಿ ತಯಾರು ಮಾಡಬೇಕು, ಈಗ 2 ಅದ 3 ಅದ ಮಳೆ ಬಿದ್ದಾಗ 1 ಹನಿ ನೀರು ನಮ್ಮ ಒಂದು ಹೊಲದಿಂದ ಅಥವಾ ತೋಟದಿಂದ ಹೊರಗಡೆ ಹೋಗದೆ ಇರೋ ಹಾಗೆ ನಾವು ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿಯನ್ನು ಆ ಭೂಮಿಗೆ ಕಲ್ಪಿಸಿದ್ರೆ ಖಂಡಿತವಾಗಲೂ ಸಹ ಅದು ಮಳೆ ನೀರಿನ ಒಂದು ಕೊಯ್ಲಾಗುತ್ತೆ, ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ, ಮತ್ತು ದೀರ್ಘಾವಧಿಯಲ್ಲಿ ಆ ಒಂದು ನೀರು ಭೂಮಿಯಲ್ಲೇ ಇಂಗೋದ್ರಿಂದ ಅದು ನಮ್ಮ ಒಂದು ಬೆಳೆಗಳನ್ನು ಕಾಪಾಡೋದಕ್ಕೆ ಅನುಕೂಲವಾಗುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ 60% ಕೃಷಿ ಭೂಮಿ ಮಳೆಯಾಶ್ರಿತದಲ್ಲಿದೆ. ಈ 60% ಕೃಷಿ ಭೂಮಿಯಲ್ಲಿ ನೀವು ಬೆಳೆಯನ್ನು ತಗೋಬೇಕಂದರೆ ಮಳೆ ಕಾಲಕಾಲಕ್ಕೆ ನಿಯಮಿತವಾಗಿ ಬಂದರೆ ಮಾತ್ರ ಸಾಧ್ಯ. ಒಂದೇ ಸರಿ ಬಂದುಬಿಡುತ್ತೆ ಮಳೆ ಅಥವಾ ಮಳೆನೇ ಬರೋದಿಲ್ಲ, ಈ ಎರಡೂ ಸಹ ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತ ಕೃಷಿಯಲ್ಲಿ ಕರಿತೀವಿ. ಸೊ ಅತಿವೃಷ್ಟಿ ಆದಾಗಲೂ ಸಹ ನಮ್ಮ ಒಂದು ಬೆಳೆ ಹಾಳಾಗುತ್ತೆ, ಅನಾವೃಷ್ಟಿ ಆದಾಗಲೂ ಸಹ ನಮ್ಮ ಬೆಳೆ ಹಾಳಾಗುತ್ತೆ. ಅತಿವೃಷ್ಟಿಯಲ್ಲಿ ನಾವು ನೀರನ್ನು ಹೆಚ್ಚಾಗಿ ಹಿಡಿದಿಟ್ಕೊಂಡು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಆದರೆ ಅನಾವೃಷ್ಟಿ ಮಳೆನೇ ಬರಲಿಲ್ಲ ಅಂದಾಗ ಈ ಒಂದು ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು. ಅದಕ್ಕೆ ನಾವು ನಮ್ಮ ಭೂಮಿಗಳನ್ನು ಮತ್ತು ನಾವು ಮಾಡೋ ಕೃಷಿ ಪದ್ಧತಿಗಳನ್ನು ಸಮರ್ಥವಾಗಿ ಮಾಡಿದ್ರೆ ಈ ಒಂದು ಮಳೆ ನೀರಿನ ಒಂದು ಉಪಯೋಗವನ್ನು ನಾವು ನಮ್ಮ ಹೊಲದಲ್ಲಿ ಮಾಡ್ಕೋಬೋದು.
1: ಹೌದು ಡಾಕ್ಟ್ರೆ, ಈಗ ನಾವು ಹೇಳ್ದಂಗೆ ಈಗ ಮಳೆ, ಇದು ಮಳೆ ಕೊರತೆ, ಮಳೆ ಅಭಾವ ಇದೇನು ಹೊಸದಲ್ಲ.
0: ಹೌದು, ಖಂಡಿತವಾಗ್ಲೂ
1: ಹಿಂದಿನಿಂದನೂ ಇದು ಬರ್ತಾನೆ ಇದೆ. ಹಾಂ, ಯಾವಾಗಲೂ ಮಳೆ ಕೊರತೆ ಉಂಟಾಗಿದೆ, ಮಳೆ ಮತ್ತೆ ಜಾಸ್ತಿನೂ ಬಿದ್ದಿದೆ. ಹಾಗಾಗಿ ನಾವು ಅದನ್ನು ಅದಕ್ಕೆ ಹೊಂದ್ಕೊಳ್ಳೋ ಒಂದು ಪರಿಸ್ಥಿತಿನೇ ನಾವು ತಂದ್ಕೊಂಡಿಲ್ಲ. ಹೌದಲ್ಲ, ಹೊಂದ್ಕೊಳ್ಳೋದಂದ್ರೆ ಈಗ ಅಭಾವ ಬಂದರೂ ಆದ್ರೆ ನಮ್ಮ ಮಾಡಿದ್ದಾರೆ, ನಮ್ಮ ಹಿರಿಯವರು ಕೆರೆ ಕಟ್ಟೆ ಕಟ್ಟಿದ್ದಾರೆ.
0: ಹೌದು,
1: ದೊಡ್ಡ ದೊಡ್ಡ ಇದು ನೀರು

0: ಒಂದು ಏನು ಸಂಗ್ರಹಣ ತಾಣಗಳನ್ನು ಮಾಡಿದ್ದಾರೆ, ಅದೆಲ್ಲ ತೋರಿಸಿದ್ದಾರೆ. ಆದರೆ ನಾವು ಇವತ್ತು ಆ ಒಂದು ಸಂಸ್ಕರಣ ಇದಕ್ಕೆ ನಾವು ಕೈ ಹಾಕ್ತಾ ಇಲ್ಲ, ನಾವು ಅದನ್ನು ನಿರ್ಲಕ್ಷಣ ಮಾಡಿದ್ದೇವೆ. ನಮ್ಮ ಕೆರೆ ಕಟ್ಟೆಗಳು ಇವತ್ತು ತುಂಬಿಲ್ಲ, ಹಾಗಾಗಿ ನಾವು ಅದು ನಮ್ಮ ಹಿರಿಯರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಈ ಒಂದು ನೀರಿನ ಕೊರತೆ ಎದುರಿಸಿದ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆಗೆ ಈ ಯಾವ್ಯಾವ ಉಪಯೋಗಗಳು ಉಂಟಾಗ್ತವೆ, ಯಾವ್ಯಾವ ಉಪಯೋಗಗಳು ನಮ್ಮ ಎದುರಿಗಿದ್ದಾವೆ ಅವನ್ನು ಹೇಳಿ ಡಾಕ್ಟ್ರೆ.
1: ಸೊ ಖಂಡಿತವಾಗ್ಲೂ ಈಗ ನಾವು ಮಳೆ ನೀರು ಬಂದ ತಕ್ಷಣ ನಾವು ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಬಹಳ ತುರ್ತಾಗಿ ಕ್ರಮಗಳನ್ನು ಕೈಗೊಳ್ಬೇಕು. ಅದು ಮಳೆ ಕಡಿಮೆ ಇರಲಿ ಅಥವಾ ಜಾಸ್ತಿ ಇರಲಿ, ಜಾಸ್ತಿ ಇರೋವಾಗ್ಲೂ ಸಹ ನೀವು
0: ತುರ್ತಾಗಿ ನಾವು ಹೊಸದಾಗಿ ಏನು ಮಾಡಬೇಕಾಗಿಲ್ಲ,
1: ಮಾಡಬೇಕಾಗಿಲ್ಲ.
0: ಹಿರಿಯವರು ಮಾಡಿಟ್ಟಿದ್ದ ಒಂದು ಏನು ಏನು ಬೇರೆ ಬೇರೆ ಸ್ಥಳಗಳಿದಾವಲ್ಲ ಅವನ್ನ ನಾವು ಸ್ವಚ್ಛ ಇಟ್ಕೋಬೇಕು,
1: ಸ್ವಚ್ಛ ಇಟ್ಕೋಬೇಕು. ಉದಾಹರಣೆಗೆ ಈಗ ಪ್ರತಿ ಒಂದು ಊರಲ್ಲೂ ಕೆರೆ ಅಂತಿರುತ್ತೆ. ಸೊ ಆ ಕೆರೆಗೆ ಬಿದ್ದಂತಹ ಮಳೆ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಸರಾಗವಾಗಿ ಶೇಖರಣೆ ಆಗೋ ರೀತಿಯಲ್ಲಿ ನಾವು ಕಾಲುವೆಗಳನ್ನು ರೆಡಿ ಮಾಡ್ಕೋಬೇಕು. ಅದೇ ರೀತಿ ಕಸ ಮತ್ತು ಹೂಳು ಇಲ್ಲದಂಗೆ ಕೆರೆಗಳನ್ನು ರೆಡಿ ಮಾಡ್ಕೋಬೇಕು. ಇವೆಲ್ಲವನ್ನು ಮಾಡೋದರಿಂದ ಏನಾಗುತ್ತೆ, ಆ ಒಂದು ಕೆರೆಗಳ ಒಂದು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಇದನ್ನು ನಾವು ಮಾಡಿದ್ರೆ ಖಂಡಿತವಾಗಲೂ ಸಹ ಬರೋ ಕಡಿಮೆ ಮಳೆಯಲ್ಲೇ ನಾವು ಹೆಚ್ಚು ದಿನ ನೀರನ್ನು ಶೇಖರಣೆ ಮಾಡ್ಕೋಬೋದು. ಸೊ ನೀರನ್ನು ಶೇಖರಣೆ ಮಾಡೋದರಿಂದ ನಾವು ಮಳೆ ಇಲ್ಲದ ಒಂದು ಟೈಮಲ್ಲಿ ಆ ನೀರನ್ನು ನಮ್ಮ ಒಂದು ಹೊಲ ಅಥವಾ ಗದ್ದೆಗಳಿಗೆ ಹಾಯಿಸ್ಬೋದು. ಆ ಮೂಲಕ ನಾವು ಬೆಳೆ ಒಣಗೋದನ್ನು ತಪ್ಪಿಸ್ಬೋದು. ಜೊತೆಗೆ ಈಗ ಅಂತರ್ಜಲವನ್ನು ಹೆಚ್ಚಿಸೋದು ಬಹಳ ಮುಖ್ಯ ಇವತ್ತು. ಸೊ ಅಂತರ್ಜಲವನ್ನು ಹೆಚ್ಚಿಸಲಿಲ್ಲ ಅಂದರೆ ನೀವು ಮಳೆ ಬರದೇ ಇರೋ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗಲೂ ಸಹ ನಮಗೆ ನೀರು ಸಿಗೋದಿಲ್ಲ. ಸೊ ನೀವು ಅಂತರ್ಜಲ ಹೆಚ್ಚಿಸಿದ್ರೆ ಬೋರ್ವೆಲ್ ನೀರಲ್ಲಿ ಸದಾ ನಮಗೆ ಸಿಗುತ್ತೆ. ಸೊ ಇದು ಒಂದು ಅನುಕೂಲ. ಮತ್ತು ನಾವು ನೀರನ್ನು ಸಂರಕ್ಷಣೆ ಮಾಡೋದರಿಂದ ಬರೀ ಮಳೆ ನೀರಾದರೆ ಒಂದು 10 ದಿವಸ 15 ದಿವಸ ನಾವು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೋದು, ರಕ್ಷಿಸ್ಕೋಬೋದು. ಅದೇ ನಮ್ಮ ಕೆರೆಯಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ನೀರು ಬರೋ ಸತತವಾಗಿ ಬರೋ ಆಗಿದ್ದರೆ ನಾವು ಮಳೆ ಬರಲಿಲ್ಲ ಅಂದರೂ ಸಹ ನಾವು ಈ ಒಂದು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಜೊತೆಗೆ ದನಕರುಗಳು ಮತ್ತು ಜಾನುವಾರುಗಳು ಇವುಗಳನ್ನು ಸಹ ನಮ್ಮ ಕೃಷಿಯ ಭಾಗವಾಗಿದ್ದು ಅವುಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಥವಾ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನೀರು ಬೇಕೇ ಬೇಕು. ಮತ್ತು ಬಹಳ ದಿನಗಳವರೆಗೂ ನೀರು ಬರಲಿಲ್ಲ ಅಂದ್ಕೊಳ್ಳಿ, ಆವಾಗ ಒಂದು ರಕ್ಷಣೆಗೋಸ್ಕರ ನಾವು ರಕ್ಷಣಾತ್ಮಕ ನೀರಾವರಿ ಅಂತ ಕರಿತೀವಿ, ಅದನ್ನು ನಾವು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಹೂಳಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ನಾವು ನಮ್ಮ ಒಂದು ರೈತರು ಮುಂದಾಗಬೇಕು. ಆ ಮುಖಾಂತರ ಅವರು ಕೆರೆಯ ನೀರಿನ ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು. ಆ ಮೂಲಕ ನಾವು ನಮಗೆ ಕೃಷಿಗೆ ಬಳಸೋ ನೀರನ್ನು ಹೆಚ್ಚು ಶೇಖರಣೆ ಮಾಡ್ಕೋಬೋದು ಮತ್ತು ದೀರ್ಘವಾಗಿ ಬಳಸ್ಕೋಬೋದು.
0: ಈಗ ಬರ ಬಂದಿದೆ, ಮಳೆ ನೀರು ಕೊರತೆ ಉಂಟಾಗಿದೆ, ನೀರಿನ ಕೊರತೆ ಉಂಟಾಗಿದೆ, ಈ ಎಲ್ಲ ವಿಚಾರಗಳು ನಮಗೆ ಎದುರಿಗೆ ಬರ್ತವೆ ಮತ್ತು ನಾವು ಅದಕ್ಕೆ ಆತಂಕ ಪಡ್ತೇವೆ. ಹಾಗಾಗಿ ಡಾಕ್ಟ್ರೆ, ಈಗ ನೀರು ನಮಗೆ ಸಿಕ್ಕಿದಾಗ ನಾವು ಭೂಮಿ ಸಿದ್ಧತೆಯನ್ನು ಯಾವ ಥರ ತಯಾರಿ ಮಾಡ್ಕೋಬೇಕು ಮತ್ತು ಯಾವ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ?
1: ಇದು ಕೃಷಿ ಪ್ರದೇಶಗಳಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅದರದೇ ಆದ ವೈಜ್ಞಾನಿಕ ಕ್ರಮಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಇವತ್ತು ನಮ್ಮ ಒಂದು ಹೊಲಗಳಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ಭೂಮಿಯನ್ನು ಸಿದ್ಧತೆ, ಈಗ 1 ಎಕರೆ ಅಥವಾ 2 ಎಕರೆ 5 ಎಕರೆ ಜಮೀನು ಇರುತ್ತೆ ಒಬ್ಬ ರೈತನಿಗೆ. ಅದನ್ನು ಸಿದ್ಧತೆ ಮಾಡುವಾಗ ಅದಕ್ಕೆ ಯಾವುದೋ ಒಂದು ದಿಕ್ಕಿನಲ್ಲಿ ಅದಕ್ಕೆ ಇಳಿಜಾರಿರುತ್ತೆ. ಸೊ ನಾವು ಉಳುಮೆ ಮಾಡುವಾಗ ಇಳಿಜಾರು ಮುಖಾಂತರ ಮಾಡಬಾರ್ದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ಕೋಬೇಕು. ಸೊ ಆವಾಗ ಏನಾಗುತ್ತೆ, ಮಳೆ ಎಷ್ಟೇ ಬಂದರೂ ಸಹ ಅದು ಕಾಲುವೆಗಳಾಗಿ ಆ ಉಳುಮೆ ಮಾಡುವಾಗ ಕಾಲುವೆಗಳಾಗುತ್ತೆ, ಅದನ್ನು ತಡೆಯೋ ಶಕ್ತಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ಆ ಒಂದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ನಾವು ಗೆನಿಮೆಗಳನ್ನು ಹಾಕೋದು, ಇದನ್ನು ಮಾಡೋದರಿಂದ ನಮಗೆ ಖಂಡಿತವಾಗಲೂ ಸಹ ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ. ಇದು ಒಂದು ಭೂಮಿಯನ್ನು ಸಿದ್ಧತೆ ಮಾಡುವಾಗ. ಇನ್ನು ಬೆಳೆಗಳನ್ನು ಇಡೋವಾಗಲೂ ಅಷ್ಟೇ, ಹೆಚ್ಚಿನ ರೈತರು ಏನು ಮಾಡ್ತಾರೆ, ಇವತ್ತು ಮಳೆ ಬಂದರೆ ಟ್ರ್ಯಾಕ್ಟರ್ ತರ್ತಾರೆ, ಉಳುಮೆ ಮಾಡ್ತಾರೆ, ಬೀಜವನ್ನು ಚೆಲ್ಬಿಡ್ತಾರೆ. ಸೊ ಇದು ಮಾಡಬಾರ್ದು. ಸೊ ಆದಷ್ಟು ನಾವು ಇಳಿಜಾರಿಗೆ ಅಡ್ಡಲಾಗಿ ಸಾಲುಗಳನ್ನು ಮಾಡಿಕೊಂಡು ಬೀಜವನ್ನು ಸಾಲ ಬಿತ್ತನೆಯಲ್ಲಿ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮಗೆ ಮಳೆ ಹೆಚ್ಚಾದರೆ ಅಥವಾ 3-4 ಮಳೆ ಆದರೆ ಆ ಒಂದು ಕೊಚ್ಚೆಣಿಕೆಯನ್ನು ನಾವು ತಡೆಗಟ್ಕೋಬೋದು.
0: ಈಗ ಜಾಸ್ತಿ ಮಳೆ ಬಂತಪ್ಪ, ನೀರು ತುಂಬ ಬಂತು, ಅದು ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಆದರೂ ಕೂಡ ನಮಗೆ ಈ ವರ್ಷ ಮಳೆ ಬಂದಿದೆ, ಇನ್ನೊಂದು 4 ವರ್ಷಕ್ಕೆ ಅದು ಬರ ಬಂದೇ ಬರುತ್ತೆ, ಇದು ಹೊಸದಲ್ಲ ಅದು.
1: ಹೌದು,
0: ಹಾಗಾಗಿ ಈ ವರ್ಷದ ಈಗ ಮಳೆನ ಇನ್ನೊಂದು 1-2-3 ವರ್ಷ ಮುಂದೆ ಕಾದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೇನು?
1: ಖಂಡಿತವಾಗ್ಲೂ ಇದೆ. ಈಗ ನಾನು ಈಗಾಗಲೇ ಹೇಳಿದಾಗೆ ನಾವು ಬೋರ್ವೆಲ್ಗಳು ಮತ್ತು ನಮ್ಮ

0: ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಕಠಿಣವಾದ ಕ್ರಮಗಳನ್ನು ನಮ್ಮ ಹೊಲದಲ್ಲಿ ತಗೋಬೇಕು. ಅಂದರೆ ನಾವು ತಗೊಂಡ್ರೆ ಅದು ಬೇರೆಯವ್ರಿಗೆ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಹೇಳೋದಂದರೆ, ಸಾಮೂಹಿಕವಾಗಿ ಆ ಒಂದು ಹಳ್ಳಿಯ ಆ ಒಂದು ಭಾಗದ ರೈತರು ಸಾಮೂಹಿಕವಾಗಿ ಈ ಒಂದು ನೀರು ಸಂರಕ್ಷಣಾ ಕ್ರಮಗಳನ್ನು ತಗೋಬೇಕು. ಇದು ಇಡೀ ಗ್ರಾಮಕ್ಕೆ ಅನುಕೂಲ ಆಗುತ್ತೆ.
1: ಅಂದರೆ ಇದು ಒಂದು ದೊಡ್ಡ ಆಂದೋಲನವಾಗಿ
0: ಪರಿವರ್ತನೆ ಆಗಬೇಕು.
1: ಜನರಲ್ಲಿ ಒಂದು ಖುಷಿ ವಾತಾವರಣ ನಿರ್ಮಾಣ
0: ಆಗುತ್ತೆ. ಈಗ ಏನಾಗಿದೆ ಅಂದರೆ ಎಲ್ಲವೂ ನಾವು ಸರ್ಕಾರಗಳ ಮೇಲೇ ಅವಲಂಬನೆ ಆಗಿದೆ. ಇದು ತಪ್ಪು.
1: ಅದೇ
0: ನಮ್ಮ ಒಂದು
1: ಮಾಡುತ್ತೆ
0: ಸರ್ಕಾರ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ. ಮತ್ತೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕೆಲಸಗಳಾಗಬೇಕಂದ್ರೆ ರೈತರ ಸಹಭಾಗಿತ್ವ ಅಥವಾ ಊರಿನ ಜನರ ಸಹಭಾಗಿತ್ವ ಬಹಳ ಮುಖ್ಯ.
1: ನಾವು ಈಗ ಏನಾದರೂ ಕೊರತೆ ಆದ ತಕ್ಷಣ ನಾವು ಸರ್ಕಾರನ ಅಧಿಕಾರಿಗಳನ್ನ ನಾವು ದೂಷಣೆ ಮಾಡೋದು ಇದಲ್ಲ.
0: ಸೊ ಈ
1: ಅಧಿಕಾರಿ ವರ್ಗ ಮತ್ತೆ ರಾಜಕೀಯ ಧೋರಣೆಯಲ್ಲಿ ಎಷ್ಟು ಜನ ಇರ್ತಾರೆ ಅವರು.
0: ಈಗ ಉದ್ಯೋಗ ಖಾತ್ರಿ ಯೋಜನೆ ಇದೆ. ಆ ಯೋಜನೆ ಏನ್ ಹೇಳುತ್ತಪ್ಪ ಅಂದ್ರೆ, ನಿಮ್ಮ ಹೊಲದಲ್ಲೇ ನೀವು ಕೆಲಸ ಮಾಡ್ಕೊಳ್ಳಿ, ನಾವು ಅದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಡೈಲಿ ಬೇಸಿಸ್ ಅಲ್ಲಿ.
1: ಮತ್ತೆ
0: ಇದು ಇದೆಯಲ್ಲ, ಈಗ ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡ್ಕೊಂಡು ನಮಗೆ ಸರ್ಕಾರ ದುಡ್ಡು ಕೊಟ್ರೆ ಯಾಕೆ ಮಾಡ್ಕೋಬಾರದು? ಇವತ್ತು
1: ಅದೇ
0: ಗೆನಿಮೆಗಳು ಹಾಕೊಡೋದು ಇರ್ಬೋದು, ಅಲ್ಲಲ್ಲಿ ಸಣ್ಣದಾಗಿ ಕಾಲುವೆಗಳು ತಗೊಳ್ಳೋದು ಇರ್ಬೋದು, ಮತ್ತೆ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಈ ಒಂದು ನಾಲಾ ಬದುಗಳನ್ನ ನಿರ್ಮಾಣ ಮಾಡೋದಿರೋದು, ಸಣ್ಣದಾಗಿ ಒಂದು ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡೋದಿರ್ಬೋದು, ಒಂದು ಕೃಷಿ ಹೊಂಡಗಳು ನಮ್ಮ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಯ್ಲು ಮಾಡ್ಕೊಳ್ಳೋದಕ್ಕೆ ಕೃಷಿ ಹೊಂಡಗಳನ್ನು ಮಾಡ್ಕೋದಿರ್ಬೋದು, ಇವೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದರೆ ನಮಗೆ ಆ ಒಂದು ಮನಸ್ಥಿತಿ ಬೇಕು. ರೈತ ಬಾಂಧವರು ಇದರ ಬಗ್ಗೆ ಎಲ್ಲರೂ ಸಹ ಎಚ್ಚೆತ್ತುಕೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೊಲಕ್ಕಾಗಿ ನೀವು ಕೆಲಸ ಮಾಡಿ, ಎಲ್ಲ ರೈತರು ನಿಮ್ಮ ನಿಮ್ಮ ಹೊಲಕ್ಕೆ ನೀವು ಕೆಲಸ ಮಾಡಿಕೊಂಡ್ರೆ ಅದು ಇಡೀ ಹಳ್ಳಿಗೆ ಒಂದು ಆಶಾದಾಯಕ ಬೆಳವಣಿಗೆ ಆಗುತ್ತೆ, ಲಾಭ ತರುತ್ತೆ ಇಡೀ ಹಳ್ಳಿಗೆ, ನೀರಿನ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು ಆ ಒಂದು ಹಳ್ಳಿಗೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆದರೆ ಈಗ ಮಳೆನೇ ಬರ್ತಾ ಇಲ್ಲ. ಇದುವರೆಗೂ ನಮ್ಮ ದಾಖಲಾಗಿರೋ ಮಳೆ ಎಲ್ಲ ಎಷ್ಟಪ್ಪ ಅಂದರೆ ಒಂದು 220 mm ಅಷ್ಟೇ ಆಗಿದೆ. ಸಾಧಾರಣವಾಗಿ ಜುಲೈ ಕೊನೆ ಅಷ್ಟೊತ್ತಿಗೆ ನಮಗೆ ಒಂದು 400-450 mm ಮಳೆ ಬರ್ತಾ ಇತ್ತು. ಆದರೆ ಈಗ 50% ಕಡಿಮೆ, ನಾನು ಈಗಾಗಲೇ ಹೇಳಿದೆ 40% ಕಡಿಮೆ ಆಗಿದೆ ಅಂತ. ಸೊ ಈ ವರ್ಷ ಕಡಿಮೆ ಆಗಿರೋದ್ರಿಂದ ನಾವು ಈಗ ಈ ಮುಂದೆ ಇರೋ ಪರಿಹಾರ, ನಾವು ಕೃಷಿಯನ್ನು ಬಿಡೋದಕ್ಕಾಗೋದಿಲ್ಲ. ಈ ಒಂದು ಮುಂಗಾರು ಹಂಗಾಮಿನಲ್ಲಿ ನಾವು ಯಾವುದಾದ್ರೂ ಒಂದು ಬೆಳೆಯನ್ನು ತಗೋಬೇಕಂದ್ರೆ ನಾವು ಕಡಿಮೆ ಅವಧಿಯ ಬೆಳೆಗಳನ್ನು, ಕಡಿಮೆ ಅವಧಿಯ ತಳಿಗಳನ್ನು ಈಗ ನಾವು ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿದೆ.
1: ಯಾಕಂದ್ರೆ ಈಗ 100 ಲಾಸ್ ಆಗಕ್ಕಿಂತ 100-60 ಲಾಸ್ ಆಯ್ತಪ್ಪ, ಇನ್ನು
0: 40-50% ಸೊ ಅದಕ್ಕೋಸ್ಕರವಾಗಿ ನಾವು ಈ ಸಂದರ್ಭದಲ್ಲಿ ಏನು ಹೇಳೋದಂದ್ರೆ, ರಾಗಿಯಲ್ಲೂ ಸಹ ಕಡಿಮೆ ಇಳುವರಿ ತಳಿಗಳಿದ್ದಾವೆ, ದ್ವಿದಳ ಧಾನ್ಯಗಳಲ್ಲಿ ಕಡಿಮೆ ಇರುವ ತಳಿಗಳಿದ್ದಾವೆ, ಮತ್ತು ಸಿರಿಧಾನ್ಯಗಳಲ್ಲಿ ಕಡಿಮೆ ಅವಧಿಯ ತಳಿಗಳಿದ್ದಾವೆ. ಇದನ್ನೆಲ್ಲರೂ ರೈತರು ಬಳಸ್ಕೊಂಡು ಈಗ ಮುಂದೆ ಏನು ಮಳೆ ಬರುತ್ತೆ, ಯಾಕಂದರೆ ಈಗಾಗಲೇ 2 ನಮ್ಮ ಒಂದು ಕೃಷಿ ಹಂಗಾಮು ಕಳೆದಿರೋದ್ರಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಈ 3 ಬರಬಹುದಂಥ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಕೆಲವು ಬೆಳೆಗಳನ್ನು ಹೆಸರಿಸೋದಾದರೆ ಈಗ ರಾಗಿಯಲ್ಲಿ ಕಡಿಮೆ ಅವಧಿ ತಳಿಗಳು 100 ದಿನಗಳಲ್ಲಿ ಬರುವಂಥ ತಳಿಗಳು ಯಾವಿದ್ದಾವೆಂದರೆ, ಒಂದು ML 322 ಅನ್ನೋ ಒಂದು ತಳಿ ಇದೆ, ಅಥವಾ GPU 45, GPU 48, 66 ಈ ತಳಿಗಳಿದೆ, ಮತ್ತು KMR 204 ಅನ್ನೋ ಒಂದು ತಳಿ ಇದೆ. ಈ ಎಲ್ಲ ತಳಿಗಳು ಸಹ ನಿಮಗೆ 3 ಕಟಾವಿಗೆ ಬರುತ್ತೆ. ಸೊ ಅದನ್ನು ಬಳಸ್ಕೋಬೇಕು. ಅದೇ ರೀತಿ ಸಿರಿಧಾನ್ಯಗಳು ಸಾಧಾರಣವಾಗಿ ಎಲ್ಲ ಸಿರಿಧಾನ್ಯಗಳು 3 ನಾವು ಬೆಳೆಯನ್ನು ತಗೋಬೋದು. ಸಾಮೆ ಇರ್ಬೋದು, ನವಣೆ, ಆರ್ಕ, ಬರುಗು, ಊದಲು, ಸಜ್ಜೆ, ಕೊರಲೆ, ಇವೆಲ್ಲ ಸಿರಿಧಾನ್ಯಗಳು ಸಹ 3 ಬರುತ್ತೆ. ಇವನ್ನು ಯಾಕೆ ಬೆರಿಬೇಕಂದ್ರೆ, ಸಿ ನಾವು ಬೇರೆ ಬೆಳೆಗಳನ್ನು ಬೆಳೆದಾಗ ನಮಗೆ ಮೇವಿನ ಸಮಸ್ಯೆ ಎದುರಾಗುತ್ತೆ, ಆದರೆ ಈ ಧಾನ್ಯಗಳನ್ನು ಬೆಳೆದಾಗ ನಮಗೆ ಸ್ವಲ್ಪ ಮಟ್ಟಿಗೆ ಕಾಳೋನ್ ಮನೆ ಸೇರುತ್ತೆ, ಮತ್ತು ನಮ್ಮ ದನಕರುಗಳಿಗೆ ಬೇಕಾದಂಥ ಮೇವು ಸಹ ಸಿಗುತ್ತೆ. ಸೊ ಮೇವಿಗೋಸ್ಕರ ಆದರೂ ನಾವು ಇವತ್ತು ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇದು ಬಹಳ ಮುಖ್ಯ.
1: ಅದೇ ಡಾಕ್ಟ್ರೆ, ಈಗ ಮಳೆ ಬಂದಿಲ್ಲ, ನಮ್ಮ ಹೊಲದಲ್ಲಿ ಒಣಗಿದೆ ಅಂತ ಹೇಳಿ ಪ್ರಯತ್ನನೇ ಮಾಡಿದ್ರೆ ಹೇಗೆ?
0: ಮಾಡಲೇಬೇಕು.
1: ಅದು ನಿಮ್ಮ ಕಾಯಕ, ನಿಮ್ಮ ಹಿಂದಿದ್ದಾನು ಮಾಡ್ತಾನೆ ಬಂದಾರೆ ನಿಮ್ಮ ಹೊಲದಲ್ಲಿ ನಿಮ್ಮ ಹಿರಿಯರು, ನೀವು ಈಗೂ ಮಾಡಲೇಬೇಕು. ಮಳೆ ಬಂದಿದೆ ಬಂದಿಲ್ಲ, ನೀರು ಕೊರತೆ ಉಂಟಾಗಿದೆ ಸಹಜ, ಆದ್ರೆ ಆಶಾವಾದ ಇರಬೇಕು. ಮಳೆ ಬಂದೇ ಬರುತ್ತೆ,
0: ಮತ್ತೆ
1: ಕೆಲವೊಂದು ತಡ ಆಗ್ಬಹುದು.
0: ಕೆಲವೊಂದು ಬೆಳೆಗಳೇನಿದೆ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೆ, ಈಗ ಏಕದಳ ಧಾನ್ಯಗಳಲ್ಲಿ ರಾಗಿ ಮತ್ತೆ ಸಿರಿಧಾನ್ಯಗಳು ಮತ್ತೆ ಬಿಳಿ ಜೋಳ ಇವುಗಳನ್ನು ನಾವು ಮಾಡ್ಬೋದು. ಅಥವಾ ದ್ವಿದಳ ಧಾನ್ಯಗಳಲ್ಲಿ ಈಗ ಅಲಸಂದೆ ಇರ್ಬೋದು, ಅಥವಾ ನಿಮಗೆ ಉರುಳಿ ಇರ್ಬೋದು, ಮತ್ತೆ ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ದು ಇರ್ಬೋದು, ಇವೆಲ್ಲವೂ ಸಹ ಬಹಳ ಕಡಿಮೆ ನೀರಿನಲ್ಲಿ ಕಡಿಮೆ ಮಳೆಯಲ್ಲಿ ಬರುವಂಥ ಬೆಳೆಗಳು. ಒಂದು 3-4

0: ಒಂದು ಮಳೆ ಬಂದ್ರೂ ಸಾಕು ಇವಕ್ಕೆ,
1: ತಡ್ಕೊಂಡ್ಬಿಡ್ತಾವೆ
0: ತಡ್ಕೊಂಡ್ಬಿಡ್ತವೆ. ಮತ್ತೆ ಕನಿಷ್ಠ ಪಕ್ಷ ನಿಮಗೆ ಒಂದು 50% ಆದ್ರೂ ಇಳುವರಿ ಬರುತ್ತೆ.
1: ಅದೇ
0: ಮತ್ತೆ
1: ಮೇವಾಗಿಲ್ಲ ಅನ್ನೋದಕ್ಕಿಂತ
0: ಮೇವಾಗುತ್ತೆ,
1: ಮೇವಾಗುತ್ತೆ ನಿಮ್ ಪ್ರಾಣಿಗಳಿಗಾಗುತ್ತೆ, ಮತ್ತೆ ನೀವು ಸ್ವಲ್ಪ ಗಳಿಸ್ಕೋಬಹುದು
0: ನೀವು ಚೆನ್ನಾಗಿ ಬೆಳಿಬೇಕು.
1: ಮುಖ್ಯ ಬೆಳೆ ಬರಿದ್ದೇ ಇರಬಹುದು, ಅದು ಉಪ ಬೆಳೆ ಕೈ ಸಿಗ್ತದಲ್ಲ,
0: ಕೈ ಖಂಡಿತವಾಗ್ಲೂ ಸಿಗುತ್ತೆ. ದನಕರುಗಳಿಗೆ ಮೇವಾಗುತ್ತೆ, ಇದು ಬಹಳ ಮುಖ್ಯ. ದನಕರುಗಳನ್ನ ಉಳಿಸ್ಕೋಬೇಕು.
1: ಆದ್ರೆ ಬರದ ಸಂದರ್ಭದಲ್ಲಿ ನೀವು ಅದು ಕೂಡ ಉಪಕಸಬು,
0: ಉಪಕಸಬು.
1: ಗೋವು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ,
0: ಗೋವು, ಕುರಿ, ಕೋಳಿ,
1: ಹೌದು,
0: ಇವೆಲ್ಲದಕ್ಕೂ ಸ್ವಲ್ಪ ನಮ್ಮ ಮೇವು ಬೇಕಂದ್ರೆ ನಾವು ಖಂಡಿತವಾಗ್ಲೂ ಈ ಧಾನ್ಯಗಳನ್ನ ಬೆಳ್ಕೋಬೇಕು. ಸೊ ಅದರಿಂದ ಖಂಡಿತವಾಗ್ಲೂ ಸಹ ಸ್ವಲ್ಪ ಮಟ್ಟಿಗೆ ನಾವು ಬರದ ಪರಿಸ್ಥಿತಿಯನ್ನ ರೈತರು ತಡೆಗಟ್ಕೋಬಹುದು ಅಂತ ನಾವು ಹೇಳ್ಬೋದು.
1: ಅದೇ ಸಮಗ್ರ ಕೃಷಿಯಲ್ಲಿ ಇದು ಕೂಡ ಒಂದು ಬಂದೇ ಬಂದಿದೆ,
0: ಖಂಡಿತ
1: ಹೌದಲ್ಲ ಡಾಕ್ಟರ್. ಇನ್ನೊಂದು, ಈಗ ಹರಿದು ಬರುವಂತ ಮಳೆ ನೀರನ್ನ ಯಾವೆಲ್ಲ ವಿಧಾನದಿಂದ ನಾವು ಸಂರಕ್ಷಣೆ ಮಾಡ್ಕೊಳ್ಬಹುದು?
0: ಈಗ ಹರಿದು ಬರೋ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಏನಪ್ಪ ಹೇಳ್ತೀವಿ ಅಂದ್ರೆ ನಾಲಾ ಬಂಡಿಂಗ್ ಅಂದ್ರೆ ಎಲ್ಲೋ ಒಂದು ಇಳಿಜಾರಿನಲ್ಲಿ, ಇಳಿಜಾರು ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಕಡೆ ಒಂದು ದೊಡ್ಡದಾದ ಒಂದು ಬದುವನ್ನು ಹಾಕ್ಕೊಳ್ಳೋದು. ಸೊ ಇದು ಸಹ ನಿಮಗೆ ನೀರು ತಡೆಯುತ್ತೆ, ಜೊತೆಗೆ ನೀರು ಭೂಮಿಯಲ್ಲಿ ಹಿಂಗೋ ಹಾಗೆ ಮಾಡುತ್ತೆ. ಅದನ್ನು ನಾವು ನಾಲಾ ಬದು ಅಂತ ಕರಿತೀವಿ. ಸೊ ಇನ್ನೊಂದು ಇಂಗು ಕೊಳಗಳು. ಸೊ ಅಲ್ಲಲ್ಲಲ್ಲಿ ಸಣ್ಣ ಮಟ್ಟದ ಒಂದು ಒಂದು ಹೊಂಡಗಳನ್ನು ಮಾಡಬೇಕು. ಸೊ ಅದು ಏನಾಗುತ್ತೆ, ಆ ನೀರು ಭೂಮಿಯಲ್ಲಿ ಹಿಂಗೋಗಿ ಮಾಡಿ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ. ಮತ್ತು ಇನ್ನು ಊರ ಕಡೆ ತೊರೆ ಅಥವಾ ಕಾಲುವೆಗಳು ಅಂತ ಹೇಳ್ತೀವಿ, ಸ್ವಾಭಾವಿಕವಾಗಿರ್ತವೆ. ಸೊ ಅಲ್ಲಿ ಮಧ್ಯೆ ಒಂದು ಒಂದು ನಾವು ಗೆನಿಮೆಗಳು ಅಥವಾ ಬಂಡುಗಳನ್ನು ಹಾಕ್ಕೋಬೇಕು. ಸೊ ಆವಾಗ ಏನಾಗುತ್ತೆ, ನಾವು ಅಲ್ಲಿ ನೀರು ನಿಂತುಕೋ ಸಾಧ್ಯ ಆಗುತ್ತೆ. ಮತ್ತು ಜಮೀನಿನ ಸುತ್ತಲೂ ಚೆಕ್ ಇದನ್ನು ನಾವು ಹಾಕ್ತೀವಿ, ಸ್ಟ್ರಂಚ್ ಕಮ್ ಬಂಡ್ ಅಂತ ಹೇಳ್ತೀವಿ. ಅಂದರೆ ಸಣ್ಣದ ಒಂದು ಕಾಲುವೆ ಮಾಡೋದು, ಒಂದು ಸಣ್ಣದಾದ ಒಂದು ಬದು ಬಿಡೋದು, ಮತ್ತೆ ಸಣ್ಣದಾಗಿ ಒಂದು ಕಾಲುವೆ ಮಾಡೋದು, ಸಣ್ಣದಾಗಿ ಬದು ಬಿಡೋದು, ಇದನ್ನು ಚೆಕ್ ಟ್ರೆಂಚ್ ಕಮ್ ಬಂಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ನೀವು ಜಮೀನಿನ ಸುತ್ತಲೂ ಎಲ್ಲ ರೈತರು ಜಮೀನು ಸ್ವಲ್ಪ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು, ಆದರೆ ನೀರಿನ ಸಂರಕ್ಷಣೆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದ ಕೆಲಸವನ್ನು ಮಾಡುತ್ತೆ. ಮತ್ತು ಜಲ್ಲಿ ಅಣೆಕಟ್ಟು ಅಂತೂ ಸಹ ಕರಿತೀವಿ. ಒಂದು ಪ್ರದೇಶದಲ್ಲಿ ನೀರು ನಿಲ್ಲೋ ಅಂಥ ಪ್ರದೇಶದಲ್ಲಿ ಜಲ್ಲಿಗಳನ್ನು ಅಥವಾ ದೊಡ್ಡ ದೊಡ್ಡ ಬೋಲ್ಡರ್ಸ್ಗಳನ್ನು ಕೆಳಗಡೆ ಹಾಕಿ ಆಮೇಲೆ ಜಲ್ಲಿಗಳನ್ನು ಹಾಕಿದ್ರೆ ಅದು ಸಹ ಒಂದು ಅಣೆಕಟ್ಟಾಗುತ್ತೆ. ಮತ್ತು ಕೃಷಿ ಹೊಂಡ, ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ಹೊಂಡಗಳನ್ನು ಮಾಡ್ಕೋಬೇಕು. ಕನಿಷ್ಠ ಪಕ್ಷ ಒಂದು 5 ಎಕರೆ ಇರೋ ರೈತರು ಒಂದು ಕೃಷಿ ಹೊಂಡವನ್ನಾದರೂ ಮಾಡ್ಕೋಬೇಕು.
1: ಒಂದಂದ್ರೆ ಕಡಿಮೆ, ಅದು
0: ಕಡಿಮೆ, ಅದು ಒಂದಾದರೂ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಜಮೀನಿನಲ್ಲಿ
1: ಒಂದು ಸಣ್ಣದಾರು ಮಾಡಲೇಬೇಕು,
0: ಸಣ್ಣದಾಗಿ ಮಾಡ್ಕೋಬೇಕು. ನಿಮ್ಮ ಜಮೀನಿನಲ್ಲಿ ಅಲ್ಲಿ ಹರಿಯೋ ಮಳೆ ಇರುತ್ತೆ, ಅದನ್ನು ಆ ಹೊಂಡಕ್ಕೆ ಬಿಡೋ ವ್ಯವಸ್ಥೆ ಮಾಡಬೇಕು.
1: ಅದ ನೋಡಿ, ನೀವು ಈಗ ನೀರು ಜಾಸ್ತಿ ಬಂದೇ ಬರುತ್ತೆ ಡಾಕ್ಟ್ರೆ, 4-5 ವರ್ಷಕ್ಕೆ ಒಂದು ಸಾರಿ ದೊಡ್ಡ ಮಳೆ ಬಂದೇ ಬರುತ್ತೆ.
0: ಹೌದು,
1: ಹಾಗಾಗಿ ಆ ಮಳೆ ನೀರನ್ನು ನೀವು ಈ ವರ್ಷ ಬಂದರೆ ಇನ್ನೂ 4 ವರ್ಷದ ತನಕ ನೀವು ಕಾದ್ಕೊಂಡು ಅದನ್ನು ಇಟ್ಕೊಂಡು ಹೋದರೆ ನಿಮಗೆ ಯಾವುದೇ ಥರದಿಂದ ನಿಮಗೆ ಹೆದರಿಕೆ ಆಗಲ್ಲ, ಮತ್ತು ನಿಮ್ಮ ಬೆಳೆ ನೀವು ಸಂರಕ್ಷಣೆ ಮಾಡ್ಕೋಬಹುದು ಅಭಾವ ಪರಿಸ್ಥಿತಿಯಲ್ಲಿ.
0: ಖಂಡಿತವಾಗ್ಲು.
1: ಹಾಗಾಗಿ ರೈತರು ಈ ಬಗ್ಗೆ ಹಿಂದಿಂದನೂ ಇದು ಬಂದಿದೆ, ಎದುರಿಸುವ ಒಂದು ಸವಾಲು ಬೇಕು ಅಷ್ಟೆ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಈಗ ಬೋರ್ವೆಲ್ಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಬೋರ್ವೆಲ್ ನಾವು ಜಲಪೂರ್ಣ ಯಾವ ಥರ ಮಾಡ್ಕೊಳ್ಬಹುದು ಅಂತ.
0: ಇವತ್ತಿನ ದಿವಸಗಳಲ್ಲಿ ನಮ್ಮ ಒಂದು ಕೃಷಿ ಮತ್ತು ನಮ್ಮ ಜನರನ್ನು ಕಾಪಾಡ್ತಾ ಇರೋದೇ ಬೋರ್ವೆಲ್ಗಳು. ಬಹುಶಃ ಬೋರ್ವೆಲ್ಗಳಿಲ್ಲ ಅಂದಿದ್ರೆ ನೀರಿನ ಹಾಹಾಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇರುತ್ತಂತ ಊಹೆ ಮಾಡ್ಕೊಳ್ಳೋದು ಕಷ್ಟ. ಈಗ ಎಲ್ಲ ಕಡೆ ಸಿಟಿಗಳಲ್ಲಿರ್ಬೋದು ಅಥವಾ ಮಹಾನಗರಗಳಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಇವಾಗ ಕುಡಿಯೋ ನೀರಿನ ಮೂಲ ಅಂದರೆ ಬೋರ್ವೆಲ್. ಆದರೆ ನಾವು ನೀರನ್ನು ತೆಗೆಯೋದಕ್ಕೆ ತೋರಿಸೋ ಉತ್ಸಾಹ, ನೀರನ್ನು ಮರುಪೂರಣ ಮಾಡೋದಕ್ಕೆ ನಾವು ತೋರಿಸ್ತಾ ಇಲ್ಲ. ಇದು ಒಂದು ದೊಡ್ಡ ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಒಬ್ಬ ರೈತ ಒಂದು ಜಮೀನಿನಲ್ಲಿ ಬೋರ್ವೆಲ್ಲನ್ನು ತೋಡಿರ್ತಾನೆ, ನೀರನ್ನು ತಗೊಳ್ತಾ ಇರ್ತಾನೆ, ಕೃಷಿಯನ್ನು ಮಾಡ್ತಾ ಇರ್ತಾನೆ. ಆದರೆ ಮಳೆ ಬಂದಾಗ ಆ ಬೋರ್ವೆಲ್ಗೆ ನೀರನ್ನು ಮರುಪೂರಣ ಮಾಡೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಇದನ್ನು ಸಹ ಬಹಳ ತುರ್ತಾಗಿ ಮಾಡಬೇಕು.
1: ಬೋರ್ವೆಲ್ ಏನು ತೆಗೆಸಿರ್ತೀರಿ ಹೊಲದಲ್ಲಿ, ತುಂಬ ದೊಡ್ಡ ಮಳೆ ಬಂದಾಗ ನೀವು ಅಲ್ಲಿ ಶೇಖರಣೆ ಮಾಡೋದು,
0: ಶೇಖರಣೆ ಮಾಡಬೇಕು. ಸೊ ಬೋರ್ವೆಲ್ನ ಪಕ್ಕದಲ್ಲಿ ನೀವು ಒಂದು ಹೊಂಡವನ್ನು ಮಾಡಿ ಅಲ್ಲಿ ಮೊದಲಿಗೆ ಒಂದು ದೊಡ್ಡ ಬೋಲ್ಡರ್ಸನ್ನು ಹಾಕಿ, ಆಮೇಲೆ ಅದರ ಮೇಲೆ ಸಣ್ಣ ಒಂದು ಬೋಲ್ಡರ್ಸನ್ನು ಹಾಕಿ, ಆಮೇಲೆ ದೊಡ್ಡ ಜಲ್ಲಿಕಲ್ಲನ್ನು ಹಾಕಿ, ಆಮೇಲೆ ಬೇಬಿ ಜಲ್ಲಿಕಲ್ಲನ್ನು ಹಾಕಿ, ಆಮೇಲೆ ಒಂದು ಮರಳನ್ನು ಹಾಕಿ, ಆಮೇಲೆ ಮೆಷನ್ನು ಹಾಕಿ, ಅದರ ಮೇಲೆ ನಾವು ಈ ಒಂದು ಚಾರ್ಕೋಲ್ ಅಥವಾ ಇದ್ದಲು ಅಂತೇನು ಹೇಳ್ತೀವಿ ಅದನ್ನು ಹಾಕಿ ಒಂದು ಕ್ರಮಬದ್ಧವಾಗಿ ನಾವು ಮಾಡಿಕೊಂಡ್ರೆ ಆ ಮಳೆ ನೀರು ಏನು ಹಿಂಗುತ್ತೆ,

0: ನೀವು ಅಂದ್ಕೋಬಹುದು ಸರ್ ಮಳೆ ನೀರು ಡೈರೆಕ್ಟ್ ಆಗಿ ಬೋರ್ವೆಲ್ ಹೋದ್ರೆ ಅದೆಲ್ಲ ಕಲ್ಮಶ ಆಗಲ್ವ ಅಂತ, ಖಂಡಿತವಾಗಲೂ ಇಲ್ಲ ಸರ್. ಇದು ಫಿಲ್ಟರಿಂಗ್ ಮೆಕಾನಿಸಮ್ ಆಗುತ್ತೆ. ನಾನೀಗ ದೊಡ್ಡ ಬೋಲ್ಡರ್ಸು, ಸಣ್ಣ ಬೋಲ್ಡರ್ಸು, ಆದಮೇಲೆ ದೊಡ್ಡ ಜಲ್ಲಿ, ಆಮೇಲೆ ಇನ್ನೊಂದು ಸಣ್ಣ ಜಲ್ಲಿ, ಆಮೇಲೆ ಬೇಬಿ ಜಲ್ಲಿ, ಆಮೇಲೆ ಮರಳು, ಆಮೇಲೆ ನೀವು ಒಂದು ಮೆಶ್ಶು, ಆಮೇಲೆ ಒಂದು ಇದ್ದಲು. ಸೊ ಇವೆಲ್ಲವನ್ನು ಒಂದು ಕ್ರಮಬದ್ಧವಾಗಿ ಅಳವಡಿಸ್ಕೊಂಡ್ರೆ ನೀವು ಏನು ಮಳೆ ನೀರು ಕಲ್ಮಶ ಇದ್ದರೂ ಸಹ ಅದು ಫಿಲ್ಟರ್ ಆಗಿ ಭೂಮಿಯ ಒಂದು ಪದರಗಳಿಗೆ ಅಥವಾ ಬೋರ್ವೆಲ್ನ ನೀರು ಎಲ್ಲಿಂದ ಬರುತ್ತೆ ಅಲ್ಲಿಗೆ ಹೋಗೋಷ್ಟು ಹೊತ್ತಾಗಿ ಸಂಪೂರ್ಣವಾಗಿ ಅದು ಫಿಲ್ಟರ್ ಆಗಿ ಬೋರ್ವೆಲ್ಗೆ ಹೋಗುತ್ತೆ. ಯಾವುದೇ ರೀತಿಯ ಒಂದು ಆ ನೀರಿನಲ್ಲಿ ನಿಮಗೆ ಸಮಸ್ಯೆಗಳು ಬರೋದಿಲ್ಲ.
1: ಇನ್ನೊಂದು ಡಾಕ್ಟ್ರೆ, ಆ ಒಂದು ನೀವೇನು ಒಂದು ಜಾಗದಲ್ಲಿ ತೆಗೆದಿರ್ತೀರಲ್ಲ, ಅದು ಎಷ್ಟೇ ಪ್ರಮಾಣದ ನೀರನ್ನು ಬಂದರೂ ಅದು ಜೀರ್ಣ ಮಾಡ್ಕೊಳ್ಳ ತಾಕತ್ತಿರುತ್ತೆ ಆ ಒಂದು
0: ಜಾಗಕ್ಕೆ. ಹೌದು, ಈಗ ನಾವು ಅದಕ್ಕೆ ಈ ಫಿಲ್ಟರಿಂಗ್ ಸಿಸ್ಟಮ್ ನಾವು ಶಿಫಾರಸು ಮಾಡೋದು, ಫಿಲ್ಟರಿಂಗ್ ಸಿಸ್ಟಮ್ ಶಿಫಾರಸು ಮಾಡೋದಕ್ಕೆ ಎಷ್ಟೇ ಮಳೆ ಬಂದರೂ ಸಹ ಅದು ಹೀರ್ಕೊಳ್ಳೋ ಶಕ್ತಿ. ಈವನ್ ಈಗ ನಾವು ಬೆಂಗಳೂರು ಮಹಾನಗರದಲ್ಲೂ ಸಹ BWSS ಅವರು ಅಲ್ಲಲ್ಲಿ ಈ ಒಂದು ಜಲ ಫ್ರೆಂಡ್ಸ್ ಆಫ್ ವಾಟರ್ ಅಥವಾ ಜಲರಕ್ಷಕರು ಅಂತ ಏನ್ ಹೇಳ್ತೀವಿ, ಅವರು ಅಲ್ಲಲ್ಲಿ ಈ ಒಂದು ಇಂಗುಗುಂಡಿಗಳನ್ನ ಮಾಡ್ತಾ ಇದ್ದಾರೆ, ಸಾಕಷ್ಟು ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಬಿದ್ದಿರೋ ಮಳೆ ನೀರು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಅದು ಹೋಗಬಾರ್ದು, ಮತ್ತೆ ಸಂಪೂರ್ಣವಾಗಿ ಭೂಮಿ ಹೊರಗಡೆ ಸೇರಬೇಕು, ನಮ್ಮ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬೇಕು. ಆ ಮೂಲಕ ನಮಗೆ ನಾಳೆ ಬರುವಂಥ ಒಂದು ನೀರಿನ ಸಮಸ್ಯೆ ಏನಿದೆ ಅದರ ಸಮಸ್ಯೆ ನಿಂಗಬೇಕು. ಮತ್ತೆ ಮಳೆ ಕಡಿಮೆ ಬಂದರೂ ಅಥವಾ ಮಳೆ ಬಹಳ ಕಡಿಮೆ ಬಂದರೂ ಸಹ ಈ ಒಂದು ನೀರಿನ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಂಗು ಗುಂಡಿಗಳು ಒಂದು ಚಮತ್ಕಾರವನ್ನು ಮಾಡ್ತವೆ ಅಂತ ಹೇಳ್ಬೋದು.
1: ಇನ್ನೊಂದು ಡಾಕ್ಟ್ರೆ, ಈಗ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಈ ಒಂದು ಮಳೆ ನೀರನ್ನು ಯಾವ ಥರ ಸಂಗ್ರಹಣೆ ಮಾಡ್ಕೊಳ್ಬೋದು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ?
0: ಸೊ ಇದು ಆ್ಯಕ್ಚುಲಿ ಇದು ಆಗ್ತಾ ಇಲ್ಲ, ಮೇಲ್ಛಾವಣಿ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ. ಈಗ 30-40 ಸೈಟ್ಸ್ ಇದೆ, 60-40 ಇದೆ, 30-50 ಸೈಟ್ಸು ಸಾಕಷ್ಟು ಜನ ಕಟ್ಟಿರ್ತಾರೆ. ಸೊ ಅಲ್ಲಿನ ಒಂದು ನೀರನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ನಾವು ಅದಕ್ಕೆ ಪ್ರತ್ಯೇಕವಾದ ಒಂದು ಸಂಪನ್ನ ಮಾಡ್ಕೋಬೇಕು. ಈಗ ಕೆಲವೊಂದು ಕಡೆಗಳು ಮಾಡಿದ್ದಾರೆ, ಮಲೆನಾಡುಗಳಲ್ಲಿ ಸುಮಾರು ಜನ ಮನೆ ಕಟ್ಟಿರೋರು ಮಾಡಿದ್ದಾರೆ. ಈಗ ಎರಡು ಸಂಪನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಒಂದು ಸಂಪು ನಮ್ಮ ಒಂದು ಕುಡಿಯೋದಕ್ಕೆ ಮತ್ತು ನಮ್ಮ ಒಂದು ಗೃಹ ಬಳಕೆಗೆ ಶೇಖರಣೆ ಮಾಡ್ಕೊಳ್ಳೋದು, ಇನ್ನೊಂದು ಸಂಪು ಏನಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೋಬಾರ್ದು, ಏನು ನೇರವಾಗಿ ಬಳಸೋದಕ್ಕಾಗೋದಿಲ್ಲ. ಆ ಸಂಪು ಏನಕ್ಕಪ್ಪ ಅಂದರೆ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅಥವಾ ಕೊಯ್ಲು ಮಾಡೋದಕ್ಕೆ ಅಂತ ಇಟ್ಕೋಬೇಕು. ಮತ್ತು ನಮಗೆ ನೀರಿಲ್ಲದೆ ಇರೋ ಟೈಮಲ್ಲೇ ಅದನ್ನು ನಾವು ಉಪಯೋಗಿಸೋದಕ್ಕೆ, ಮನೆ ಬಳಕೆಗೆ, ನಾನು ಅಡುಗೆಗೆ ಅಥವಾ ಕುಡಿಯೋದಕ್ಕೆ ಅಂತ ಹೇಳಲ್ಲ, ಬೇರೆ ಉಪಯೋಗಗಳಿಗೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಲೂ ಸಹ ನಾವು ಮಳೆ ನೀರಿನ ಅಥವಾ ಸಂರಕ್ಷಣೆ ಆಗುತ್ತೆ. ಜೊತೆಗೆ ನಮ್ಮ ನೀರಿನ ಬವಣೆಯನ್ನು ಅರ್ಧದಷ್ಟು ನಾವು ಮಾಡ್ಕೋಬೋದು. ಯಾಕಂದರೆ ಒಂದು ವರ್ಷಕ್ಕೆ ನಮಗೆ ಒಂದು 6 ತಿಂಗಳಿಗಾಗುವಷ್ಟು ಒಂದು ಮನೆ ಮೇಲೆ ಬೀಳೋ ಒಂದು ಮಳೆ ನಮಗೆ ಸಾಕಾಗುತ್ತೆ. ಏನಪ್ಪ ಅಂದರೆ ನಾವು ಮಹಡಿಯನ್ನು ಅಥವಾ ಮೇಲ್ಛಾವಣಿಯನ್ನು ಬಹಳ ಸ್ವಚ್ಛವಾಗಿಟ್ಕೋಬೇಕು ಮಳೆಗಾಲದಲ್ಲಿ. ಮತ್ತು ಮಳೆ ಬೀಳೋ ಸಮಯದಲ್ಲಿ ಆ ಸ್ವಚ್ಛವಾದ ನೀರು ನಮ್ಮ ಒಂದು ಇನ್ನೊಂದು ಸಂಪಿಗೆ ಹೋಗುವಾಗಿರಬೇಕು. ಆವಾಗ ಮಾತ್ರ ಆ ನೀರನ್ನು ನಾವು ಉಪಯೋಗಿಸೋದಕ್ಕೆ ಸಾಧ್ಯ. ಕಸ ಕಡ್ಡಿ ಅಥವಾ ಏನು ವೇಸ್ಟ್ ಇರುತ್ತೆ ಅದೆಲ್ಲ ಸಂಪಿಗೆ ಹೋಗ್ಬಿಟ್ರೆ ಅದು ಮತ್ತೆ ಕೊಳತು ಅದು ನಮ್ಮ ನೀರನ್ನು ಬಳಸಲಾರದ ಒಂದು ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನಾವು ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡು ಮಳೆ ನೀರನ್ನು ಕೊಯ್ಲು ಮಾಡಬೇಕು ಮಳೆ ಮೇಲ್ಛಾವಣೆ ಅಂತ ಹೇಳ್ಬೋದು.
1: ತುಂಬ ಸಂತೋಷ ಡಾಕ್ಟರ್ ಆನಂದ್ MR ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ಈ ಒಂದು ಮಳೆ ಅಭಾವ ಸಂದರ್ಭದಲ್ಲಿ ನಮ್ಮ ರೈತರು ಮಳೆ ಕೊರತೆಯನ್ನು ಹೇಗೆ ನಿವಾರಣೆ ಮಾಡ್ಕೋಬಹುದು ಮತ್ತು ಮಳೆ ನೀರಿನ ಸಂರಕ್ಷಣೆ ಯಾವ ಥರ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಜಾಗೃತವಾದ ಮಾತನ್ನು ಹೇಳಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಈ ಮಳೆ ಕೊರತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ತಮ್ಮ ಕಡೆಯಿಂದ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಖಂಡಿತವಾಗಲೂ, ನಮ್ಮ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 8310945125
1: ಧನ್ಯವಾದಗಳು.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ.

0: ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 7:20:25. ಈಗ ಕೇಳಿ ಕಿಸಾನ್ ವಾಣಿ.
2: ಆಕಾಶವಾಣಿ ವಿಜಯಪುರ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆ ನಂತರ ಜನಪದ ಗೀತೆಗಳನ್ನು ಕೇಳುವಿರಿ.
3: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
4: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
3: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
4: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
3: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
4: ಮೊಬೈಲ್ ನಂಬರ್

0: 7387242525
1: ಅಥವಾ 9689464618.
2: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
3: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
2: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
3: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
7: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksu.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
10: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
11: ಹೌದಪ್ಪ, ನಡ್ಕೊಂಡೆ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
10: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
12: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
13: ಹೇಳಿ.
12: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
13: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
12: ಆದ್ರೆ ಇದನ್ನು ಹೇಗ್ ಮಾಡೋದು?
13: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
12: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
13: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
12: ಅಷ್ಟೇ?
13: ಅಷ್ಟೇ.
12: ಗೊತ್ತಾಯ್ತು.
13: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
12: RBI ಹೇಳುತ್ತೆ,
14: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 7:34 ಆಗಲಿದೆ. ಮೊದಲಿಗೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:34 ಏಗವೊಂದು ಪ್ರಕಟಣೆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ. 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ವಾರ್ತೆಗಳ ವಿವರ. ಲೋಕಸಭೆಯು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ನ್ನು ಅಂಗೀಕರಿಸಿದೆ. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026ಕ್ಕೆ ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಈ ಮಸೂದೆಯು ಈ ವರ್ಷದ ಜೂನ್ 5ರಂದು ಹೊರಡಿಸಲಾದ ಆದಾಯ ತೆರಿಗೆ ತಿದ್ದುಪಡಿ ಸುಗ್ರೀವಾಜ್ಞೆ 2026ನ್ನು ಬದಲಾಯಿಸುತ್ತದೆ. ಬಾಹ್ಯ ಆರ್ಥಿಕ ಆಘಾತಗಳ ಪರಿಣಾಮವನ್ನು ತಗ್ಗಿಸುವುದು, ದೇಶೀಯ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುವುದು ಮತ್ತು ಕಾಯ್ದೆಯ ಕೆಲವು ನಿಬಂಧನೆಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಚಾಲ್ತಿಯಲ್ಲಿರುವ ಜಾಗತಿಕ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುವ ಪ್ರಮುಖ ವಲಯಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಹಾರ ಇತ್ಯರ್ಥ ಬ್ಯಾಂಕ್ ಅನ್ನು ಸರ್ಕಾರಿ ಭದ್ರತೆಗಳಲ್ಲಿನ ಹೂಡಿಕೆಗಳ ಮೇಲೆ ಗಳಿಸಿದ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ನೀಡುತ್ತದೆ. ಈ ವರ್ಷದ ಏಪ್ರಿಲ್ 1ರಂದು ಅಥವಾ ನಂತರ ಉಂಟಾಗುವ ಆದಾಯಕ್ಕೆ ವಿನಾಯಿತಿ ಅನ್ವಯಿಸುತ್ತದೆ. ಈ ಹಿಂದೆ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಬಡ್ಡಿ ಆದಾಯಕ್ಕೆ ಶೇಕಡ 20, ಅಲ್ಪಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 30 ಮತ್ತು ದೀರ್ಘಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 12.5 ತೆರಿಗೆ ವಿಧಿಸಲಾಗುತ್ತಿತ್ತು. ಕೇಂದ್ರ ಸಚಿವ ಸಂಪುಟ ಇಂದು 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ ಅನ್ನು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ ಧನ್ ಭಾರತದ ಶುದ್ದ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ದ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಈ ಯೋಜನೆಯು 2026-27ರಿಂದ 2035-36ರವರೆಗೆ ಜಾರಿಗೆಯಲ್ಲಿರಲಿದೆ. ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರಸ್ತಂಭವಾಗಿ ಜೈವಿಕ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಅನಿಲ ಸಿಪಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ವಿವರಿಸಿದರು. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಗುವಾಹಟಿಯ ಬಳಿಯ ಬೈಹರ ಚರಿಯಾಲಿಯಿಂದ ಅಸ್ಸಾಂನ ರಾಷ್ಟೀಯ ಹೆದ್ದಾರಿ 15ರ ಉದ್ದಕ್ಕೂ ತೇಜ್ಪುರದವರೆಗೆ 4 ಪಥದ ಹೆದ್ದಾರಿಯ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ. 8,970 ಕೋಟಿ ರೂಪಾಯಿ ವೆಚ್ಚದಲ್ಲಿ 135.87 ಕಿಲೋಮೀಟರ್ಗಳವರೆಗೆ ರಸ್ತೆ ವಿಸ್ತರಣೆ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪಿಎಂ ಸೂರ್ಯ

0: ಉಚಿತ ವಿದ್ಯುತ್ ಯೋಜನೆಯಡಿ ದೇಶದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟೀಯ ಇಂಧನ ಸಮ್ಮೇಳನ ಮತ್ತು ಪ್ರದರ್ಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿದ್ದು 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟದಿಂದ 421 ಕೋಟಿ ರೂಪಾಯಿ ಆದಾಯ ಗಳಿಸಿವೆ ಎಂದು ತಿಳಿಸಿದರು. 2030 ವೇಳೆಗೆ ಭಾರತ 500 ಗಿಗಾವ್ಯಾಟ್ಗಳ ಗುರಿ ಸಾಧಿಸುವ ಹಾದಿಯಲ್ಲಿದೆ ಎಂದ ಅವರು, ವಲಯದ ಸವಾಲುಗಳನ್ನು ಎದುರಿಸಲು ಮತ್ತು ಹೊಸ ಅವಕಾಶಗಳನ್ನು ಅನುಸರಿಸಲು ಉದ್ಯಮದ ಪಾಲುದಾರರೊಂದಿಗೆ ನಿಕಟ ಸಂವಾದ ನಡೆಸುವ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದರು. ಕ್ರಿಯಾಶೀಲ ಆರ್ಥಿಕತೆಗೆ ಪ್ರಮುಖ ಅಂತಾರಾಷ್ಟೀಯ ಮಾರುಕಟ್ಟೆಯಾದ ಬ್ರಿಕ್ಸ್ ವೇವ್ಸ್ ಬಜಾರ್ ಮುಂಬೈನಲ್ಲಿಂದು ಪ್ರಾರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ 500ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಇದು ಒಟ್ಟುಗೂಡಿಸಿದೆ. 2 ದಿನಗಳ ಕಾರ್ಯಕ್ರಮವನ್ನು ಮಹಾರಾಷ್ಟ ಸಾಂಸ್ಕೃತಿಕ ಸಚಿವ ಆಶಿಷ್ ಶೆರಾರ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಆಶಿಷ್ ಶೆರಾರ್, ಭಾರತ ಇಂದು ವಿಶ್ವಗುರು ಸ್ಥಾನವನ್ನು ಮರಳಿ ಪಡೆಯುತ್ತಿದೆ. ಈ ಪ್ರಯಾಣದ ಪ್ರಮುಖ ಸ್ತಂಭಗಳಲ್ಲಿ ಆರ್ಥಿಕತೆಯೂ ಒಂದಾಗಿದೆ ಎಂದು ಹೇಳಿದರು. ಬ್ರಿಕ್ಸ್ ವೇವ್ ಬಜಾರ್ ಮೂಲಕ ಕಲೆ ಮತ್ತು ತಂತ್ರಜ್ಞಾನದ ನಡುವಿನ ಗಡಿಗಳು ಕರಗುತ್ತವೆ, ಜಾಗತಿಕ ಸೃಜನಶೀಲ ಆರ್ಥಿಕತೆಯ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದ ಅವರು, ಯುವ ಸೃಷ್ಟಿಕರ್ತರನ್ನು ಪ್ರೋತ್ಸಾಹಿಸಲು ಮತ್ತು ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಒದಗಿಸುವಂತೆ ಉದ್ಯಮಿಗಳನ್ನು ಒತ್ತಾಯಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪಕ್ಕೆ ಬದಲಾಯಿಸುವ ಬಗ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಸೇರಿದಂತೆ ಅರ್ಜಿದಾರರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಮುಂದಿನ ವಿಚಾರಣೆಯನ್ನ ಇದೇ 19ಕ್ಕೆ ನಿಗದಿಪಡಿಸಿದೆ. ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪದಲ್ಲಿ ಒಂದೇ ಹಂತದಲ್ಲಿ ಅಥವಾ ಜಂಟಿ ಪ್ರವೇಶ ಪರೀಕ್ಷೆಯಂತೆಯೇ 2 ಹಂತದ ಮಾದರಿಯಲ್ಲಿ ನಡೆಸುವ ಬಗ್ಗೆ ಪರಿಗಣಿಸುತ್ತಿರುವುದಾಗಿ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವ್ಯವಸ್ಥಿತ ವೈಫಲ್ಯಗಳನ್ನು ತೊಡೆದುಹಾಕಲು ನೀಟ್ ಪರೀಕ್ಷೆ ನಡವಳಿಕೆಯ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. 2013 ಮಾಜಿ ಸಹೋದ್ಯೋಗಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಇಂದು ತೆಹಲ್ಕಾ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ಅವರನ್ನು ದೋಷಿ ಎಂದು ತೀರ್ಪು ನೀಡಿದೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದ ನ್ಯಾಯಮೂರ್ತಿಗಳಾದ ನೀಲಾ ಗೋಖಲೆ ಮತ್ತು ಅಮಿತ್ ಜಮ್ಸಂದೇಕರ್ ಅವರಿದ್ದ ವಿಭಾಗೀಯ ಪೀಠ ತೇಜ್ಪಾಲ್ ಅವರನ್ನು ಭಾರತೀಯ ದಂಡ ಸಂಹಿತೆಯ ನಿಬಂಧನೆಗಳ ಅಡಿಯಲ್ಲಿ ದೋಷಿ ಎಂದು ತೀರ್ಪು ನೀಡಿದೆ. 2013 ನವೆಂಬರ್ನಲ್ಲಿ ಗೋವಾದಲ್ಲಿ ನಡೆದ ಥಿಂಕ್ ಫೆಸ್ಟ್ ಕಾರ್ಯಕ್ರಮದ ಸಂದರ್ಭದಲ್ಲಿ ತೇಜ್ಪಾಲ್ ಹೋಟೆಲ್ ಲಿಫ್ಟ್ನಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮಾಜಿ ಸಹೋದ್ಯೋಗಿಯೊಬ್ಬರು ಆರೋಪಿಸಿದ್ದಾರೆ. 2021 ವಿಚಾರಣಾ ನ್ಯಾಯಾಲಯ ಅವರನ್ನು ಖುಲಾಸೆಗೊಳಿಸಿದ ನಂತರ ಗೋವಾ ಸರ್ಕಾರ ಹೈಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನಿಸಿತ್ತು. ಅಮೆರಿಕದ ಯೂಜಿನ್ನಲ್ಲಿ ನಡೆದ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಜಾವೆಲಿನ್ ಎಸೆತಗಾರರಾದ ಆಶಿಷ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೂ ಡಿಸ್ಕಸ್ ಎಸೆತಗಾರ ಅಮಾನತ್ ಕಾಂಬೋಜಿ ತಮ್ಮ ವಿಭಾಗಗಳಲ್ಲಿ ಫೈನಲ್ ತಲುಪಿದ್ದಾರೆ. ಫೈನಲ್ ಪಂದ್ಯಗಳು ಭಾನುವಾರ ನಡೆಯಲಿವೆ. ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಆಯೋಗದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 13ನೇ ದಿನಕ್ಕೆ ಕಾಲಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳಿಗಾಗಿ ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಏತನ್ಮಧ್ಯೆ ಈ ವಿಷಯವು ಮಳೆಗಾಲದ ಅಧಿವೇಶನದ ಆರಂಭಿಕ ದಿನದಂದು ಜಾರ್ಖಂಡ್ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಕೋಲಾಹಲಕ್ಕೆ ಕಾರಣವಾಯಿತು. ಈ ವಿಷಯದ ಬಗ್ಗೆ ಬಿಜೆಪಿ ಮತ್ತು ಎನ್ಡಿಎ ಶಾಸಕರು ವಿಧಾನಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗಳ ರಾಜೀನಾಮೆ ಮತ್ತು ಆರೋಪದ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದರು. ರಾಂಚಿ ಮತ್ತು ಲಕ್ನೋದಿಂದ ಇನ್ನೂ 5 ಆರೋಪಿಗಳನ್ನು ಸಿಐಡಿ ಬಂಧಿಸಿದ್ದು ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 19 ಆರೋಪ

ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಾದೇಶಿಕ ಸೇನೆಯು ನಾಗರಿಕ ಸೈನಿಕ ಪರಿಕಲ್ಪನೆಯ ಜೀವಂತ ಪ್ರತಿರೂಪವಾಗಿದ್ದು ದೇಶದ ಗಡಿ ರಕ್ಷಣೆ, ಆಂತರಿಕ ಭದ್ರತೆ ಹಾಗೂ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪ್ರಾದೇಶಿಕ ಸೇನೆ ಕುರಿತ ರಕ್ಷಣಾ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸುಮಾರು 44,400 ಸಿಬ್ಬಂದಿ ಮತ್ತು 59 ಘಟಕಗಳನ್ನು ಹೊಂದಿರುವ ಪ್ರಾದೇಶಿಕ ಸೇನೆ ಕೇರಳ ಪ್ರವಾಹ, ಒಡಿಶಾ ಚಂಡಮಾರುತ ಹಾಗೂ ಅಸ್ಸಾಂ ಪ್ರವಾಹದ ಸಂದರ್ಭದಲ್ಲಿ ಪರಿಹಾರ, ರಕ್ಷಣಾ ಮತ್ತು ವೈದ್ಯಕೀಯ ನೆರವು ಒದಗಿಸಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ, 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 7:45:30. ಈಗ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಅಭಿಮನ್ಯು ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸಮಯ 8:40. ಈಗ ಕೇಳಿ ಸವಿ ನೆನಪು, ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಅರುಣೋದಯ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಅವರು.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka

0: .gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದುವರೆಗೆ ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 8:15 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ.

0: ಸಮಯ ಆಗಿದೆ 8:30.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 8:30:30. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಬರ್ಸಾತ್ ಕಿ ರಾತ್ ಚಿತ್ರದಿಂದ.

ಇನ್ನೇನು ಸಮಯ 8:45 ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಸಂಧ್ಯಾ, ಆನಂತರ ನ್ಯೂಸ್ ಅಟ್ 9 ಕಾರ್ಯಕ್ರಮಗಳು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಇದೀಗ ಹೇಮಪ್ರಸಾದ್ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ, ಯಾವ ಹಾಡ ಹಾಡಲಿ.

ಹೇಮಾ ಪ್ರಸಾದ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಜಿ ವಿ ಕುಲಕರ್ಣಿ ಅವರ ಒಂದು ರಚನೆ, ಕಲ್ಪನಾ ಛಾಯೆಯಲ್ಲಿ ನಲ್ಮಯ ನೌಕೆಯನ್ನು.

ಅಂಬಿಕಾ ತನಯ ದತ್ತ ಅವರ ಒಂದು ರಚನೆಯನ್ನ ಕೇಳಿದ್ರಿ. ಹೇಮಪ್ರಸಾದ್ ಅವರು ಹಾಡಿದಂತಹ ಕೆಲವು ಭಾವಗೀತೆಗಳನ್ನು ಇದುವರೆಗೂ ಆಲಿಸಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ, ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಲೆ, ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾಟಿ ಚಿನ್ಮಯ್. ನಂತರ ಚಿಂತಾಮಣಿ ಕುಡ್ಲೇಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. ಎಲ್ಲ ಕೇಳುಗರಿಗೂ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಲೆ, ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾಟಿ ಚಿನ್ಮಯ್.
2: ಭಾರತದ ಸಂವಿಧಾನ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 1950 ಜನವರಿ 26ರಂದು ಜಾರಿಗೆ ಬಂದಿದೆ. ಸಂವಿಧಾನದಲ್ಲಿರುವ ಆಶಯಗಳು ಕನ್ನಡ ಸಾಹಿತ್ಯದಲ್ಲಿ 1000 ವರ್ಷಗಳ ಹಿಂದೆಯೇ ಇದೆ. ಅದನ್ನೇ ನಾನು ನಿಮ್ಗಿಲ್ಲಿ ಕಾನೂನು ಮತ್ತು ಕಲೆ ಅಂತ ಹೇಳ್ತಾ ಇದ್ದೀನಿ. ಕಾನೂನಿಗೂ ಮತ್ತು ಕಲೆಗೂ ಬಹಳ ನಿಕಟವಾದ ಸಂಬಂಧ ಇರೋದನ್ನ ನಾವಿಲ್ಲಿ ಕಾಣಬಹುದು. ಆತ್ಮೀಯರೇ, ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಹೀಗಿದೆ. ಭಾರತೀಯರಾದ ನಾವು ಈ ರಾಷ್ಟ್ರವನ್ನು ಸರ್ವ ಸ್ವತಂತ್ರ, ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ ಗಣತಂತ್ರವನ್ನಾಗಿ ನಿರ್ಮಿಸಿ ಅದರ ಸಮಸ್ತ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸಿ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನ, ಸ್ಥಾನಮಾನ ಮತ್ತು ಅವಕಾಶಗಳನ್ನ ಕಲ್ಪಿಸಿ ಎಲ್ಲರಲ್ಲೂ ಸಹೋದರ ಭಾವನೆಯನ್ನು ಮೂಡಿಸಿ ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡ ಹೊರಟಿರುವ ನಾವು 1949 ನವೆಂಬರ್ 26ರಂದು ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನದ ಪ್ರಸ್ತಾವನೆ. ನೋಡಿ, ಸಂವಿಧಾನದ ಆಶಯಗಳು ಏನಿವೆ ಈ ಪ್ರಸ್ತಾವನೆಯಲ್ಲಿ ಅಂತ ನಾವು ತಿಳ್ಕೊಂಡಾಗ, ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಇದೆ. ಮತ್ತೆ ಇಡೀ ಪ್ರಪಂಚದಲ್ಲೇ ಯಾಕೆ ಪ್ರಜಾಪ್ರಭುತ್ವವನ್ನ ನಾವು ಹೆಚ್ಚು ಪ್ರೀತಿಸ್ತೀವಿ ಅಂದ್ರೆ, ಇದು ಒಂದು ರಾಜಕೀಯ ಶಾಸ್ತ್ರದಲ್ಲಿ ಬರುವಂತಹ ಉತ್ಕೃಷ್ಟವಾದಂತಹ ಒಂದು ರಾಜಕೀಯ ಸಿದ್ಧಾಂತ ಇದು. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಸುಮಾರು 90% ಜಗತ್ತಿನ ಅಷ್ಟೂ ರಾಷ್ಟ್ರಗಳು ಅಂದ್ರೆ 90% ಭಾಗ ನಾವು ಪ್ರಜಾಪ್ರಭುತ್ವವನ್ನೇ ಇವತ್ತು ಅಳವಡಿಸ್ಕೊಂಡಿದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ, ಈ ಪ್ರಜಾಪ್ರಭುತ್ವ ನಿಂತಿರದೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅನ್ನೋ ಆಧಾರ ಸ್ತಂಭದ ಮೇಲೆ. ಈ ಸಂವಿಧಾನದಲ್ಲಿ ಜಾತ್ಯತೀತ ಪ್ರಜ್ಞೆ ಕೂಡ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಯಾವುದು ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇಲ್ಲಿದೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಸಂವಿಧಾನವು ಎಷ್ಟು ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆತ್ಮೀಯರೇ, ಈ ಎಲ್ಲ ಅಂಶಗಳು 1000 ವರ್ಷಗಳ ಹಿಂದೆ ನಮ್ಮ ಸಾಹಿತ್ಯದಲ್ಲಿತ್ತು. ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, 10ನೇ ಶತಮಾನವನ್ನು ನಾವು ತೆಗೆದುಕೊಂಡಾಗ ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನ ಅಂದ್ರೆ ಅದು ಪಂಪನ ಕಾಲ. ಪಂಪ ಅಲ್ಲಿ ವಿಜೃಂಭಿಸಿ ಬರೆದಿರುವಂತಹ ಅವನ ಸಾಹಿತ್ಯ ಅದ್ಭುತವಾದದ್ದು. ಪಂಪನ 2 ಕೃತಿಗಳು ನಾವಿಲ್ಲಿ ನೆನೆಸ್ಕೊಳ್ಳೇಬೇಕು. ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಸೊ ಈ 2 ಪುಸ್ತಕಗಳಲ್ಲಿ ಪಂಪ ಅದ್ಭುತವಾಗಿ ತನ್ನ ವೈಚಾರಿಕ ಪ್ರಜ್ಞೆಯನ್ನ ಮೆರೆದಿದ್ದಾನೆ. ಆದಿಪುರಾಣದಲ್ಲಿ ಅವನು ಬರೆದಿರೋದು ಸಂಪೂರ್ಣ ವಿಜ್ಞಾನದ ಬಗ್ಗೆ, ಗೈನಕಾಲಜಿ ಅಂತ ಏನ್ ಇವತ್ ನಾವ್ ಹೇಳ್ತೀವಿ ಅದ್ರ ಬಗ್ಗೆ, ಭೂಮಿಯ ಒಂದು ಸೃಷ್ಟಿಯ ಬಗ್ಗೆ, ಖಗೋಳ ಶಾಸ್ತ್ರ ಇವೆಲ್ಲವನ್ನ ಪಂಪ ಇದ್ರಲ್ಲಿ ಬರೀತಾ ಹೋಗ್ತಾನೆ ಆದಿಪುರಾಣದಲ್ಲಿ. ಹಾಗಾಗಿ ಅದು ಸಂಪೂರ್ಣ ವಿಜ್ಞಾನದ ಬಗ್ಗೆ ಬರೆದಿದ್ದಾನೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದಿದೆಯಲ್ಲ ಪಂಪ ಭಾರತ ಅಂದ್ರೆ ವಿಕ್ರಮಾರ್ಜುನ ವಿಜಯ, ಅದನ್ನ ಪಂಪ ಭಾರತ ಅಂತ ಕೂಡ ನಾವು ಹೇಳ್ತೀವಿ. ಆ ಪಂಪ ಭಾರತದಲ್ಲಿ ಅದನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪಂಪ ಬರಿತಾ ಹೋಗ್ತಾನೆ. ಅಲ್ಲಿ ಅವನು ಹೇಳ್ತಾನೆ ಕವಿ, ಆ ಜಾತಿಯ ಬಗ್ಗೆ ಬರೀತಾನೆ. ಏನ್ರಿ ಇದು ಜಾತಿ ಜಾತಿ ಅಂತ, ನೀನ್ ಮೇಲೂ ನಾನ್ ಕೆಳಗೆ ಅಂತ ಹೇಳ್ತೀರಾ ಅನ್ನೋ ಮಾತಿಗೆ ಆತ ಹೇಳಿರುವ ಒಂದು ವಾಕ್ಯ ಏನಪ್ಪ ಅಂದ್ರೆ, ಮನುಷ್ಯ ಜಾತಿ ತಾನೊಂದೇ ವಲಂ. ಎಷ್ಟು ಪ್ರಸಿದ್ಧವಾದ ವಾಕ್ಯ ಇದು ಪಂಪುಂದು, ಮನುಷ್ಯರೆಲ್ಲ ಒಂದೇ ಅಲ್ವೇ ಅಂತ ಹೇಳ್ತಾನೆ. ಸೊ ನೋಡಿ, ಇದು ಎಷ್ಟು ವೈಚಾರಿಕತೆಯಿಂದ ಕೂಡಿದೆ. ಆ ಸಮಾಜ ಏನಿತ್ತು 10ನೇ ಶತಮಾನದಲ್ಲಿ, ಅಲ್ಲೂ ಜಾತೀಯತೆ ಇತ್ತು. ಅಲ್ಲಿ ಮೇಲು ಕೀಳು ಅನ್ನುವ ಇವೆಲ್ಲ ಒಂದು ಅಸಮಾನತೆ ಅಲ್ಲಿದ್ದದ್ದನ್ನ ಕಂಡು ಕವಿ ಈ ಮಾತನ್ನು ಹೇಳಿದ್ದಾನೆ. ಯಾಕೆ ಈ ಭೇದ ಭಾವ, ಅವನ್ ಶ್ರೇಷ್ಠ ಇವನ್ ಕನಿಷ್ಠ ಇವೆಲ್ಲ ನಮ್ಗೆ ಯಾಕ್ ಬೇಕು, ಮನುಷ್ಯ ಅಂದ್ರೆ ಸಾಲ್ದೆ ಅಂತ ಒಂದೇ ಮಾತಲ್ಲಿ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳ್ಬಿಟ್ಟ. ನಮ್ಮ ನಮ್ಮಲ್ಲೇ ಕಚ್ಚಾಟ ಏಕೆ ಅನ್ನೋದು ಅವನ ಪ್ರಶ್ನೆ ಆಗಿದೆ. ಈ ಒಂದು ಸವಾಲು ಪ್ರಶ್ನೆ ಏನಿದೆ, ಇದು ಇಂದಿನ ಸಂವಿಧಾನ

ಸಂತಾನದ ಸಮಾನತೆಯ ಪ್ರತೀಕ ಆಗಿದೆ ಅಂತ ನಾವು ಹೇಳ್ಬೋದು. ಪಂಪ ಭಾರತದ ಮತ್ತೊಂದು ಪ್ರಸಂಗನ ನಾವು ತೆಗೆದುಕೊಂಡಾಗ ಅಲ್ಲಿ ಕರ್ಣನು ಪಾಂಡವರಿಂದ ಅವಮಾನಿತನಾಗ್ತಾನೆ. ಕರ್ಣ ನೀನೊಬ್ಬ ಸೂತ ಪುತ್ರ ಅಂತ ಹೀಯಾಳಿಸ್ಬಿಡ್ತಾರೆ ಎಲ್ಲ. ಆ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನ ಪರವಾಗಿ ನಿಲ್ತಾನೆ. ಕುಲಂ ಕುಲಂ ಮಲ್ತು ಚಲಮೇ ಕುಲಂ ಅಭಿಮಾನ ಕುಲಂ ಅನ್ಬು ತಾನೊಂದೇ ಕುಲಂ ಅನ್ನೋ ಮಾತನ್ನ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಅಂದ್ರೆ ಕುಲ ಅನ್ನೋದು ಕುಲ ಅಲ್ಲ ಕಣಿಯ, ದುರ್ಯೋಧನ ಅಲ್ಲಿ ಹೇಳ್ತಾ ಇರೋಂತ ಮಾತಿದ್ದು. ಪಂಪ ದುರ್ಯೋಧನ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ, ಕುಲ ಅನ್ನೋದು ಕುಲ ಅಲ್ಲ ಕಣಿಯ, ಕುಲಂ ಕುಲಂ ಮಲ್ತು ಮತ್ತೇನು ಮನುಷ್ಯನ ಛಲ ಇದೆಯಲ್ಲ ಅದು ಕುಲ, ಮನುಷ್ಯನ ಅಭಿಮಾನ ಇದೆಯಲ್ಲ ಅದು ಕುಲ. ಸೊ ಮನುಷ್ಯನ ಅಣ್ಬು, ಅಣ್ಬು ಅಂದ್ರೆ ಸಾಧನೆ, ಅವನು ಮಾಡಿರುವ ಸಾಧನೆಗಳಿರುತ್ತಲ್ಲ ಅದನ್ನ ನಾವು ಕುಲ ಅಂತ ಕರಿತೀವಿ. ಅದಕ್ಕೆ ಅವನು ಹೇಳ್ತಾನೆ, ಕುಲಂ ಕುಲಂ ಮಲ್ತು ಚಲಮೇ ಕುಲಂ ಅಭಿಮಾನ ಕುಲಂ ಅಣ್ಬು ತಾನೊಂದೇ ಕುಲಂ ಅನ್ನೋ ಮಾತನ್ನ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಸೊ ಒಬ್ಬ ವ್ಯಕ್ತಿಯ ಕುಲವನ್ನ ಅವನ ಸಾಧನೆಯ ಮೇಲೆ ಗುರುತಿಸಬೇಕೇ ಹೊರತು ಈ ಸಮಾಜ ಸೃಷ್ಟಿಸಿಕೊಂಡಂತಹ ಅನಿಷ್ಟವಾದ ಜಾತಿ ಪದ್ಧತಿಯಿಂದ ಅಲ್ಲ ಅನ್ನೋ ಮಾತನ್ನ ದುರ್ಯೋಧನ ಬಾಯಲ್ಲಿ ಅಲ್ಲಿ ಪಂಪ ಹೇಳಿಸ್ತಾ ಇದ್ದಾನೆ. ಸೊ ಆ ಕ್ಷಣವೇ ಅವನು ಏನ್ ಮಾಡ್ತಾನೆ, ದುರ್ಯೋಧನ ಕರ್ಣನನ್ನ ಕರೆದು ಬಾರೋ ನೀನ್ ನನ್ ಗೆಳೆಯ ಅಂತ ಹೇಳಿ ಅವನ್ಗೆ ಒಂದು ಅಂಗರಾಜ್ಯವನ್ನೇ ಕೊಟ್ಟು ಅದನ್ನ ಚಕ್ರಾಧಿಪತಿಯನ್ನಾಗಿ ಮಾಡ್ಬಿಡ್ತಾನೆ. ಸೊ ಇದು ಕರ್ಣ ಮತ್ತು ದುರ್ಯೋಧನರ ಒಂದು ಸ್ನೇಹದ ಜೊತೆಗೆ ನಾವು ಆ ಜಾತಿ ಪದ್ಧತಿಯನ್ನ ಅಲ್ಲಿ ಪಂಪ ಹೇಗೆ ಅದನ್ನ ನಿರ್ಮೂಲನೆ ಮಾಡ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ. 11ನೇ ಶತಮಾನಕ್ಕೆ ನಾವು ಬಂದಾಗ ಹರಿಹರ ಹಾಗೂ ರಾಘವಾಂಕ ಮಹಾಕವಿಗಳನ್ನ ನಾವು ನೋಡ್ತೇವೆ. ಅವರ ಕಾವ್ಯಗಳಲ್ಲೂ ಕೂಡ ಈ ಜಾತಿಯ ಬಗ್ಗೆ ಪ್ರಶ್ನೆ ಎತ್ತಿರುವುದನ್ನ ನಾವು ನೋಡ್ತೇವೆ. ಹಾಗೆ ಮುಂದಕ್ಕೆ ಹೋದಾಗ ನಾವು 12ನೇ ಶತಮಾನಕ್ಕೆ ಬರ್ತೀವಿ. 12ನೇ ಶತಮಾನದಲ್ಲಿ ಶರಣರ ಸಾಹಿತ್ಯ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಬಸವಣ್ಣನಿಂದ ಹಿಡಿದು ಎಲ್ಲ ಶಿವಶರಣರು ಶಿವಶರಣಿಯರು ತಮ್ಮ ತಮ್ಮ ವಚನಗಳಲ್ಲಿ ಸಮಾನತೆಯ ಬಗ್ಗೆ ಮಾತನಾಡಿರೋದನ್ನ ನಾವು ನೋಡ್ಬೋದು. ಮತ್ತೆ ಈ ಜಾತಿ ಪದ್ಧತಿಯ ಅನಿಷ್ಟತೆಯ ಬಗ್ಗೆ ಪ್ರಶ್ನೆ ಎತ್ತಿರುವುದು ನಮ್ಗೆ ಅವರೆಲ್ಲರ ವಚನಗಳಲ್ಲಿ ಕಂಡು ಬರುತ್ತೆ. ಬಸವಣ್ಣನವರು ಅಂದು ಕಟ್ಟಿದ್ದು ಅನುಭವ ಮಂಟಪ, ಅದು ಅಂದಿನ ಪಾರ್ಲಿಮೆಂಟ್ ರೀತಿಯಲ್ಲೇ ಇತ್ತು, ಅಥವಾ ಲೋಕಸಭೆ ಅಂತ ಆದ್ರೂ ನಾವು ಕರಿಬಹುದು ಅದನ್ನ. ಆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ಶಿವಶರಣರು ಅಲ್ಲಿದ್ರು. ನಿಮ್ಗೆ ಹೇಳ್ತೀನಿ ಅವ್ರ ಹೆಸರುಗಳನ್ನ, ಡೋಹರ ಕಕ್ಕಯ್ಯ, ಮಾದಿಗರ ಹರಳಯ್ಯ, ಅಂಬಿಗರ ಚೌಡಯ್ಯ, ಜೇಡರ ದಾಸಿಮಯ್ಯ, ಹಡಪದ ಅಪ್ಪಣ್ಣ, ಒಕ್ಕಲಿಗರ ಮುದ್ದಯ್ಯ, ಮಡಿವಾಳ ಮಾಚಿದೇವ, ಮದ್ದಲೆಯ ಅಲ್ಲಮ್ಮ ಪ್ರಭು, ಹೀಗೆ ಅನೇಕ ವೃತ್ತಿಯನ್ನ ಒಳಗೊಂಡ ಎಲ್ಲ ಜಾತಿಯ ಶರಣರು ಅಲ್ಲಿದ್ರು. ಎಲ್ರಿಗೂ ಅಲ್ಲಿ ಸಮಾನವಾದ ಅವಕಾಶ ಇತ್ತು. ಅಷ್ಟೇ ಅಲ್ಲದೆ ಸ್ತ್ರೀಯರಿಗೂ ಆ ಅನುಭವ ಮಂಟಪದಲ್ಲಿ ಪುರುಷರಷ್ಟೇ ಸಮಾನ ಸ್ಥಾನಮಾನ ಇತ್ತು. ಅಕ್ಕ ಮಹಾದೇವಿ, ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ, ಆಯ್ದಕ್ಕಿ, ಲಕ್ಕಮ್ಮ, ಅಮ್ಮುಗೆ ರಾಯಮ್ಮ, ಹಡಪದ ಅಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮ, ಸತ್ಯಕ್ಕ, ಕದಿರೆ ರಮ್ಮವೇ, ಕಾಳವ್ವೇ, ಗೊಗ್ಗವ್ವೇ, ಹೀಗೆ ಎಲ್ಲ ಮೇಲ್ಸ್ತರದ ಕೆಳಸ್ತರದ ಎಲ್ಲ ಮಹಿಳೆಯರು ಅಲ್ಲಿ ಆ ಪಾರ್ಲಿಮೆಂಟ್ ನಲ್ಲಿ ಇದ್ರು. ಅಂದ್ರೆ ಆ ಅನುಭವ ಮಂಟಪದಲ್ಲಿ ಇದ್ರು. ಹಾಗಾಗಿ ಅದನ್ನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. ಮತ್ತೆ ಅಲ್ಲಿ ಒಂದು ಸ್ಪೀಕರ್ ಸ್ಥಾನ ಕೂಡ ಇತ್ತು. ಅಲ್ಲಮ್ಮ ಪ್ರಭು ಅನ್ನುವ ಒಬ್ಬ ಶರಣ ಅಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಈ ಅಲ್ಲಮ್ಮ ಪ್ರಭು ನಿಮ್ಗೆಲ್ರಿಗೂ ಗೊತ್ತಿದೆ, ವಚನ ಸಾಹಿತ್ಯದಲ್ಲಿ ಅಪಾರವಾದಂತ ಜ್ಞಾನವಂತ ಆತ. ಬಯಲು ಅಂತಾನೆ ನಾವು ಹೇಳ್ತೀವಿ ಅಲ್ಲಮ್ಮನನ್ನ, ಯಾಕೆಂದ್ರೆ ಬಯಲನ್ನ ನಾವು ಅಳಿಲಿಕ್ಕೆ ಆಗೋದೇ ಇಲ್ಲ. ಎಲ್ಲವನ್ನ ಅಳಿಬಹುದು, ಆಕಾಶವನ್ನಾಗ್ಲಿ ಬಯಲನ್ನಾಗ್ಲಿ ಅಳಿಯೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆತನ ಜ್ಞಾನ ಅಷ್ಟೊಂದು ವಿಸ್ತಾರವಾದದ್ದು. ಆ ಅಲ್ಲಮ್ಮ ಪ್ರಭು ನಮ್ಮ ಕೈಗೆ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ವಿಶಾಲವಾದ ಬಯಲಿನ ರೂಪದಲ್ಲಿ ಜ್ಞಾನವನ್ನ ಸಂಪಾದಿಸಿದಂತ ಒಬ್ಬ ಮಹಾನ್ ಶರಣ. ಆತ ಅನುಭವ ಮಂಟಪದ ಅಧ್ಯಕ್ಷನಾಗಿರ್ತಾರೆ. ಈ ಶಿವಶರಣರ ವಚನಗಳನ್ನ ಅಧ್ಯಯನ ಮಾಡಿದಾಗ ಅಲ್ಲಿಯ ಸಮಾಜದಲ್ಲಿದ್ದ ಮೂಢನಂಬಿಕೆಗಳು, ಜಾತಿ ಪದ್ಧತಿಗಳ ವಿರುದ್ಧ ಶರಣ ಶರಣೆಯರು ಎತ್ತಿರುವಂತಹ ದನಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನೋಡಿ, ನಾನು ಒಬ್ಬ ಶರಣನ ಒಂದು ವಚನವನ್ನ ನಾನು ಹೇಳ್ತೀನಿ, ಅದರಲ್ಲಿ ಮೂಢನಂಬಿಕೆಯ ಬಗ್ಗೆ ಆತ ಹೇಗೆ ಬರೆದಿದ್ದಾನೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಮಡಿವಾಳ ಮಾಚಿದೇವರ ವಚನ ಇದು. ಉಡಿಯ ಲಿಂಗವ ಬಿಟ್ಟು ಸೃಷ್ಟಿಯ ದೈವದೆಡೆಗೆ ಶರಣೆಂದರೆ ನರಕ ಕಿಕ್ಕಿ ಅರಿವೆನೆಂದ ಕಲಿದೇವರ ದೇವ ಅಂತ ಬರೀತಾರೆ. ದೇವರು ಎಂಬ ಪರಿಕಲ್ಪನೆಯ ಬಗ್ಗೆ ಇಲ್ಲಿ ಮಾಚಿದೇವರು ಮಾತನಾಡ್ತಾ ಇದ್ದಾರೆ. ದೇವರು ನಮ್ಮ ಉಡಿಯ ಒಳಗೆಯೇ ಇರ್ತಾನೆ. ಉಡಿ ಅಂದ್ರೆ ದೇಹ, ದೇಹದ ಒಳಗೆ ಇರ್ತಾನೆ. ನಾವು ಏನನ್ನು ನುಡಿಯುತ್ತೇವೆಯೋ ಹಾಗೆಯೇ ನಾವು ನಡೆದುಕೊಂಡು ಹೋಗ್ಬೇಕು ಜೀವನದಲ್ಲಿ ಅನ್ನೋದು ಅಂದಿನ ಎಲ್ಲ ಶರಣರ ತತ್ವವಾಗಿತ್ತು. ಹಾಗೆ ಮಾಚಿದೇವ ಕೂಡ ಹೇಳ್ತಾ ಇದ್ದಾನೆ, ದೇಹದಲ್ಲಿರುವ ದೇವರನ್ನ ಬಿಟ್ಟು, ಮಾಚಿದೇವನ ವಾಕ್ಯ ಇದು, ದೇವರಲ್ಲಿರುವ ದೇವರನ್ನ ಬಿಟ್ಟು ಈ ಅಕ್ಕಸಾಲಿಗರ ಕುಪ್ಪಡಿಗೆಯಲ್ಲಿ ಬಿದ್ದ ದೈವಗಳನ್ನ ನಾವು ಪೂಜಿಸಿದರೆ ಅಂತರಂಗದ ಈ ದೇವನು ನಮ್ಮನ್ನು ನರಕಕ್ಕಿಟ್ಟು ಹರಿದು ಬಿಡ್ತಾನೆ ಅನ್ನೋ ಮಾತನ್ನ ಇಲ್ಲಿ ಮಾಚಿದೇವ ಕಲಿದೇವರ ದೇವ ಅನ್ನುವ ಅಂಕಿತ ನಾಮದಲ್ಲಿ ಹೇಳ್ತಾ ಹೋಗ್ತಾನೆ.

ಹೀಗೆ ಜಾತಿ ಬಗ್ಗೆ ಇನ್ನೂ ಬೇಕಾದಷ್ಟು ಬರೆದಿದ್ದಾನೆ. ಆ ಜಾತಿ ಈ ಜಾತಿ ಏನ ಬೇಡ, 18 ಜಾತಿಗಳಲ್ಲಿ ಶ್ರೇಷ್ಠ ಜಾತಿ ಯಾವುದು, ಹೀಗೆ ಎಷ್ಟೊಂದು ಜಾತಿಗಳಿವೆ, ಅವು ನಮಗ್ ಬೇಡ. ಮನುಷ್ಯತ್ವ ಬಹಳ ಮುಖ್ಯ, ಮನುಷ್ಯ ಮನುಷ್ಯನನ್ನ ಗೌರವಿಸಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ಮಾಚಿದೇವ್ರು ಹೇಳ್ಕೊಡ್ತಾ ಇದ್ದಾರೆ. ಮಾಚಿದೇವ್ರು ಅಷ್ಟೇ ಅಲ್ಲ, ಅವತ್ತಿನ ಸಮಾಜದಲ್ಲಿದ್ದಂತಹ ಎಲ್ಲ ಶಿವಶರಣರು ಕೂಡ ಅದನ್ನ ಹೇಳ್ತಾ ಇದ್ದು, ಬಸವಣ್ಣ ಕೂಡ ಅದನ್ನ ಹೇಳಿದ್ದು. ಲಿಂಗ ಅಂದ್ರೆ ಅಲ್ಲಿ ಸ್ತ್ರೀಲಿಂಗ ಮತ್ತು ಪುರುಷಲಿಂಗ ಇವೆರಡನ್ನೇ ಅವರು ಪೂಜಿಸಿದ್ದು. ಸ್ತ್ರೀ ಮತ್ತು ಪುರುಷರು ಇಬ್ರು ಸಮಾನರು ಅಂತ ಹೇಳ್ಕೊಟ್ರು. ನೋಡಿ, ಇವತ್ತು ನಾವು ಆರ್ಟಿಕಲ್ ನಂಬರ್ 14 ಅಲ್ಲಿ ಹೇಳ್ತಾ ಇದ್ದೀವಿ, ಇದನ್ನ ಸಂವಿಧಾನದಲ್ಲಿ ಹಾಕೊಂಡಿದ್ದೀವಿ. ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು ಬರುತ್ತೆ. ಆ ಸಮಾನತೆಯ ಹಕ್ಕಲ್ಲಿ ನಾವು 14ನೇ ವಿಧಿಯಲ್ಲಿ ಏನ್ ಹೇಳ್ತಾ ಇದ್ದೀವಿ, ಯಾವುದೇ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ಯಾವುದೂ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಕಾನೂನಿನ ಮುಂದೆ ಅಂತ ಹೇಳ್ಕೊಂಡಿದ್ದೀವಿ. ಅದನ್ನ ಆಗ್ಲೇನೆ ನಮ್ಮ ಶಿವಶರಣರು 12ನೇ ಶತಮಾನದಲ್ಲೇ ಹೇಳಿದ್ರು, ಲಿಂಗ ಅನ್ನೋದನ್ನ ತಗೊಂಡಿದ್ರು. ಲಿಂಗ ಅಂದ್ರೆ ಸ್ತ್ರೀ ಮತ್ತು ಪುರುಷ ಇಬ್ಬರು ಕೂಡ ಸಮಾನರು, ಇಬ್ಬರನ್ನ ಗೌರವಿಸಬೇಕು. ಇದೇ ಕಂಡ್ರೆ ಅವ್ರು ಹೇಳ್ಕೊಟ್ಟಿದ್ದು ಲಿಂಗಾಯತ ಧರ್ಮ. ಬಸವಣ್ಣ ಸೃಷ್ಟಿ ಮಾಡಿದ್ದಿಲ್ಲಿ ಲಿಂಗಾಯತ ಧರ್ಮ. ಲಿಂಗ ಅಂದ್ರೆ ಏನು? ಸ್ತ್ರೀ ಮತ್ತು ಪುರುಷರು ಸಮಾನರು, ಪರಸ್ಪರ ಗೌರವವನ್ನ ಕೊಡು. ಇದನ್ನೇ ನಾವು ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ಎಲ್ಲದರಲ್ಲೂ ನಾನಿರ್ತೀನಿ, ಕಲ್ಲು ಮುಳ್ಳು ಮತ್ತೆ ಎಲ್ಲ ಜೀವಿಗಳಲ್ಲೂ ನಾನು ಜೀವಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಕೃಷ್ಣನೇ ಲಾರ್ಡ್, ದೇವರು ಅಂತ ನಾವು ಹೇಗೆ ಪೂಜಿಸ್ತೀವೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೃಷ್ಣ ಇದ್ದಾನೆ, ಪ್ರತಿಯೊಬ್ಬ ಆತ್ಮದಲ್ಲೂ ಕೃಷ್ಣ ಇದ್ದಾನೆ. ಪ್ರತಿಯೊಂದು ಕಲ್ಲು ಗಾಳಿ ನೀರು ಮಣ್ಣು ಏನೆಲ್ಲ ಇದೆ ನಮ್ಮ ಭೂಮಿಯ ಮೇಲೆ ಎಲ್ಲದರಲ್ಲೂ ಕೃಷ್ಣ ಪರಮಾತ್ಮ ಇದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತೀವಿ. ಹಾಗೆ ಇಲ್ಲೂ ಕೂಡ ಶರಣರು ಹೇಳ್ತಾ ಇದ್ದಾರೆ, ಎಲ್ಲರೂ ಮನುಷ್ಯ ಮನುಷ್ಯನನ್ನು ಗೌರವಿಸಿ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ನೀನು ಮೇಲೆ ನಾನು ಕೆಳಗೆ ಅಂತ ಅಲ್ಲ, ನಾವೆಲ್ಲರೂ ಸಮಾನತೆ. ಇದೇ ಸಾಮಾಜಿಕ ನ್ಯಾಯ, ಸಂವಿಧಾನದ ಸಾಮಾಜಿಕ. ಅದಕ್ಕೆ ನಾನು ಹೇಳಿದ ಕಾನೂನು ಮತ್ತು ಕಲೆ ಎರಡರಲ್ಲೂ ಹೇಗೆ ನಾವು ಹೊಂದಾಣಿಕೆಯನ್ನ ನೋಡ್ತಾ ಇದ್ದೇವೆ, ಕಂಪ್ಯಾರಿಷನ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳಕೊಡ್ತಾ ಇದ್ದೀನಿ. ಹಾಗೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ 13ನೇ ಶತಮಾನ, ಅಲ್ಲಿಯ ಸಾಹಿತ್ಯವನ್ನು ತೆಗೆದುಕೊಂಡಾಗ್ಲೂ ಕೂಡ ನಮ್ಗೆ ಇಂಥದ್ದೇ ವೈಚಾರಿಕ ವೈಜ್ಞಾನಿಕವಾದಂತಹ ವಾಕ್ಯಗಳು ನಮ್ಗೆ ಕಾಣಿಸ್ತವೆ ಅವರ ಸಾಹಿತ್ಯದಲ್ಲಿ. 14ನೇ ಶತಮಾನ ಆಗಿರ್ಬೋದು, ಮತ್ತೆ 15ನೇ ಶತಮಾನಕ್ಕೆ ಬಂದಾಗ ಇಲ್ಲಿ ದಾಸರು ಬರ್ತಾರೆ. ದಾಸರ ಒಂದು ಪದ್ಯವನ್ನ ನಾನು ನಿಮ್ಗೆ ಹೇಳ್ಬೋದು. ನೋಡಿ, ದಾಸರಲ್ಲಿ ಕನಕದಾಸ, ಪುರಂದರದಾಸ ಇವರೆಲ್ಲರೂ ಕೂಡ ಜಾತಿಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಗೆಲ್ರಿಗೂ ಪ್ರಚಲಿತವಾದಂತ ದಾಸ ಸಾಹಿತ್ಯದಲ್ಲಿರುವ ಒಂದು ಹಾಡಾಗಿಯೂ ಕೂಡ ನಾವು ರೇಡಿಯೋಗಳಲ್ಲಿ ಕೇಳ್ತಾನೆ ಬಂದಿದ್ದೀವಿ. ಏನಂದ್ರೆ ಕುಲದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು, ಮೇಲು ಕೀಳುಗಳ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ ದಾಸರು. ಕುಲ ಕುಲ ಕುಲವೆಂದು ನೀವೇಕೆ ಹೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲೀರಾ ಬಲ್ಲೀರಾ. ಎಂತ ಅದ್ಭುತವಾದಂತ ಅಂಶ ಅಲ್ವಾ ಇದು. ಕನ್ನಡ ಸಾಹಿತ್ಯದಲ್ಲಿ ಇವೆಲ್ಲವೂ ಇದೆ. ಸೊ ಹಾಗೆ 16ನೇ ಶತಮಾನ 17ನೇ ಶತಮಾನಕ್ಕೆಲ್ಲ ಅಲ್ಲಿ ಸರ್ವಜ್ಞನು ಬರ್ತಾನೆ. ಎಷ್ಟೊಂದು ಸರ್ವಜ್ಞನ ವಿಚಾರಗಳು ವೈಜ್ಞಾನಿಕವಾದಂತಹ ವಿಚಾರಗಳಾಗಿವೆ ಅನ್ನೋದು, ಮತ್ತೆ ತರ್ಕಬದ್ಧವಾದಂತಹ ವಚನಗಳನ್ನ ಸರ್ವಜ್ಞ ಅಲ್ಲಿ ನಮ್ಗೆ ಕೊಟ್ಟಿರೋದು ಕಾಣಿಸುತ್ತೆ. ಸೊ ಅವೆಲ್ಲವನ್ನ ಕೂಡ ನಾವು ಇವತ್ತಿನ ಕಾನೂನಿಗೆ ನಾವು ಅದನ್ನ ಹೋಲಿಸ್ಕೊಳ್ಬಹುದು. ಹಾಗೆ ಇವತ್ತಿನ ಕಾಲದ ಕವಿ ಕುವೆಂಪು ಇದರಲ್ಲ, ನಮ್ಮ ಕಾಲದ ಕವಿವರೆಗೂ ಏನು ಸಾಹಿತ್ಯ ಇದೆ 10ನೇ ಶತಮಾನದಿಂದ ಇಲ್ಲಿ ತನಕ ಹೇಳ್ತಾ ಬಂದಾಗ, ಈ ಕುವೆಂಪು ಅವರ ಸಾಹಿತ್ಯವಂತೂ ಅತ್ಯಂತ ವೈಚಾರಿಕತೆಯಿಂದ ಕೂಡಿದೆ. ಜಾತಿ ದೇವರು ಧರ್ಮ ಇವುಗಳ ನಡುವಣ ಕಚ್ಚಾಟವನ್ನ ಬಿಟ್ಟು ಮಾನವರೆಲ್ಲ ಒಂದೇ ಎಂಬ ಪ್ರಜ್ಞೆಯನ್ನ ಅವರು ಸಾಹಿತ್ಯದಲ್ಲಿ ಬರಿತಾ ಹೋಗ್ತಾರೆ. ಕುವೆಂಪು ವಿಶ್ವಮಾನವ ಧರ್ಮವನ್ನ ಸ್ಥಾಪಿಸಿದ ಸಂಸ್ಥಾಪಕ ಅಂತಂದ್ರೆ ಖಂಡಿತ ತಪ್ಪಾಗ್ಲಾರದು. ಬಸವಣ್ಣನವರದು ಲಿಂಗಾಯತ ಧರ್ಮ ಈ ನೆಲದಲ್ಲಿ ತಂದಂತದ್ದು. ಎರಡು ಮಹಾನ್ ಧರ್ಮಗಳನ್ನ ಸ್ಥಾಪಿಸ್ತಾರೆ, ಕುವೆಂಪು ವಿಶ್ವಮಾನವ ಧರ್ಮವನ್ನ ಸ್ಥಾಪಿಸ್ತಾರೆ. ಅಂದ್ರೆ ಎರಡೂ ಧರ್ಮಗಳಲ್ಲಿ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರೋದನ್ನ ನಾವು ಕಾಣಬಹುದು. ಮನುಷ್ಯ ಬಹಳ ಮುಖ್ಯ, ಮನುಷ್ಯ ಸಂಬಂಧಗಳು ಉತ್ತಮವಾಗಿದ್ರೆ ದೇಶವು ಉತ್ತಮವಾಗಿರ್ತದೆ. ಕುವೆಂಪು ಅವರು ಈ ಮೂಢನಂಬಿಕೆಯ ಬಗ್ಗೆ ಹೀಗೆ ಅನೇಕ ಪದ್ಯಗಳಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರದ್ದೊಂದು ಪದ್ಯ ನೋಡಿ, ಅವ್ರು ಬರೀತಾರೆ, ಓ ಬನ್ನಿ ಸೋದರರೇ ಬನ್ನಿ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನಿ, ಅಜ್ಞಾನವ ಬುಡಮಟ್ಟ ಕೀಳ ಬನ್ನಿ, ವಿಜ್ಞಾನದ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಓ ಬನ್ನಿ. ಆಮೇಲೆ ಇನ್ನೂ ಬರೀತಾರವ್ರು, 100 ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ. ಎಷ್ಟು ಅದ್ಭುತವಾದಂತಹ ಮಾತು ನೋಡಿ, ಈ ಭಾರತವನ್ನ ದೇಶವನ್ನೇ ದೇವರು ಅಂತ ಹೇಳದಂತ ಕುವೆಂಪು, ಈ ಭಾರತವನ್ನ ಯಾರು ದೇವರಲ್ಲ ಅಂತ ಒಪ್ಕೊಳಕ್ ಸಾಧ್ಯ? ಪ್ರತಿಯೊಬ್ರು ಒಪ್ಕೊಳ್ಳೇಬೇಕು. ಅದು ಯಾವ ಧರ್ಮ ಆಗಿರ್ಬೋದು, ಯಾವ ಜಾತಿ ಆಗಿರ್ಬೋದು, ಯಾವ ಲಿಂಗ ಆಗಿರ್ಬೋದು,

0: ಬಹುದು. ಎಲ್ಲರೂ ಕೂಡ ದೇಶವನ್ನ ದೇವ್ರು ಅಂತಾನೆ ಪೂಜಿಸ್ಬೇಕು. ಸೊ ಇದನ್ನ ನಮ್ಗೆ ಕುವೆಂಪು ಹೇಳ್ಕೊಟ್ಟಿದ್ದು. ಅದಕ್ಕೆ ಕುವೆಂಪುವನ್ನ ನಾವು ದಾರ್ಶನಿಕ ಕವಿ ಅಂತ ಕರಿತೀವಿ. ಅದ್ ಸುಮ್ನೆ ಅಲ್ಲ, ದಾರ್ಶನಿಕ ಕವಿ ಅಂತ ಹೇಳೋದು ತ್ರಿಕಾಲ ಜ್ಞಾನಕ್ಕೂ ನಿಲ್ಲುವಂತಹ ಕವಿಯನ್ನ ನಾವು ದಾರ್ಶನಿಕ ಅಂತ ಕರೆಯೋದು. ಸೊ ಆ ಒಂದು ಪ್ರಜ್ಞೆ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಂಡು ಬರ್ತಾ ಇದೆ. ಸೊ ನೋಡಿ, ಅವ್ರು ಹೇಳ್ತಾರೆ ಇಂಥ ನೂರಾರು ಕವನದ ಸಾಲುಗಳು ಕುವೆಂಪು ಅವರ ವೈಚಾರಿಕ ಪ್ರಜ್ಞೆ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನ ನಮ್ಗೆ ತೋರಿಸ್ತದೆ. ಹೀಗೆ ಕನ್ನಡ ಸಾಹಿತ್ಯಕ್ಕೂ ಸಂವಿಧಾನಕ್ಕೂ ನಂಟಿರೋದನ್ನ ನಾವು ಕಾಣಬಹುದು. ಸಂವಿಧಾನ ಎತ್ತಿಡಿದಿರುವುದೇ ಸಾಮಾಜಿಕ ನ್ಯಾಯ, ಜಾತ್ಯಾತೀತತೆ, ಸಹೋದರತೆ, ಭೂಮಿಯ ಮೇಲಿನ ಎಲ್ಲ ಮಾನವರನ್ನ ನಾವು ಗೌರವಿಸಬೇಕು, ಪರಸ್ಪರ ಪ್ರೀತಿಸಬೇಕು, ದೇಶ, ಭಾಷೆ, ಜಾತಿ, ವರ್ಣ, ಲಿಂಗ, ವರ್ಗ ಎಲ್ಲಕ್ಕಿಂತ ಮಿಗಿಲಾದದ್ದು ಮಾನವ ಅನ್ನೋದೇ ನಮ್ಮ ಸಂವಿಧಾನದ ಹಾಗೂ ಕನ್ನಡ ಸಾಹಿತ್ಯದ ಆಶಯವಾಗಿದೆ.
1: ಇದುವರೆಗೂ ಕಲೆ, ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡಿದವರು ಡಾಕ್ಟರ್ ಪದ್ಮಾ ಟಿ ಚಿನ್ಮಯ್. ಈಗ ಸ್ವರಚಿತ ಕವನಗಳ ವಾಚನ ಚಿಂತಾಮಣಿ ಕುಡ್ಲೇಕೆರೆ ಅವರಿಂದ.
2: ಕವಿಗೆ 70 ಬೆಳಕಿನಲೆಗಳಂಥ ಆ ಎರಡು ಕವಿತೆ ಸಾಲುಗಳು ಆಕಾಶದಲ್ಲಿ ಕೈ ಹಿಡಿದು ನಡೆದಿದ್ದವು. ಕವಿಗೆ 70 ವಾರ್ತೆ ಕೇಳಿ ಅಚ್ಚರಿಗೊಂಡವು. ಅಮೂರ್ತ ಕಂಪನಗಳಾಗಿ ಅಲೆದಿದ್ದ ತಮಗೆ ಕವಿ ಬೀಜಾಕ್ಷರಗಳ ರೂಪ ಕೊಟ್ಟ ಕ್ಷಣವನ್ನು ನೆನೆದವು. ಸಾಲುಗಳು ಕೇಳಿದವು, ಆಕಾಶವೇ ಇದು ಸಾಧ್ಯವೇ? ಕವಿಗೂ ವಯಸ್ಸಾಗುವುದೇ? ಆಕಾಶ ಉತ್ತರಿಸಿತು, ಕವಿತೆಯೇ ಇದು ಸಾಧ್ಯ. ಅಂತಿಮವಾಗಿ ಕವಿಯೂ ಒಬ್ಬ ಮನುಷ್ಯ. ಸಾಲುಗಳು ಕೆಣಕಿದವು, ಹಾಗಾದರೆ ಆಕಾಶವೇ ಕಾವ್ಯಕ್ಕೆ ಸಾವಿಲ್ಲ, ಅದು ಅಜರ ಅಮರ ಎಂಬುದೆಲ್ಲ ಬೊಗಳೆಯೇ? ನರನ ಅಸ್ಥಿ ಪಂಜರದಂತೆ ಅರೆಕ್ಷಣದ ಹುಸಿಯೇ? ಆಕಾಶ ಉತ್ತರಿಸಿತು, ಓ ಕವಿತೆ, ನೀನೇಕೆ ನಿನ್ನನ್ನೇ ಮರೆತೆ? ರೂಪವಿಲ್ಲದ ನಾಮವಿಲ್ಲದ ನಿಮಗೆ ಆಕೃತಿಯ ಕೊಟ್ಟಿದ್ದು ಕವಿಯ ನೈಪುಣ್ಯ. ನಿಮ್ಮಲ್ಲಿ ಉಸಿರಾಡುವುದು ಕವಿಯ ಚೈತನ್ಯ. ತಿಳಿದವರು ಹೇಳುವರು ಕವಿ ಕಾವ್ಯ ತ್ರಿಭುವನದ ಭಾಗ್ಯ. ತಿಳಿದವರು ಹೇಳುವರು ಕವಿ ಕಾವ್ಯ ತ್ರಿಭುವನದ ಭಾಗ್ಯ. ಕವಿ ಚಿರ ಯೌವನಿಗನಾಗುವುದು ನಿಮ್ಮಿಂದ ಸಾಧ್ಯ. ತಮ್ಮ ತಾವರಿತ ಕವಿತೆ ಸಾಲುಗಳು ಕವಿಯ ಹುಟ್ಟುಹಬ್ಬಕ್ಕೆ ಬಂದಿವೆ. ಉಘೇ ಉಘೇ ಎಂದಿವೆ, ನಗುತ್ತಿವೆ ನೋಡಿ ನಾಡಿನ ಸಿರಿ. ಬೆಳಗಿದಂತೆ ಪುಣ್ಯದ ತೆನೆ ಬಳುಕಿದಂತೆ. ಮುಂದಿನ ಕವಿತೆ ಮಾನಸ ಪೂಜೆ. ನಮಶಿವಾಯ ನಮಶಿವಾಯ ಕೈಲಾಸದ ತುಂಬ, ವ್ಯಾಘ್ರಾಸನದಲ್ಲಿ ಅರ್ಧ ನಿಮೀಲಿತ ಧ್ಯಾನಿ ಮುನಿವೃಂದ. ಪರಮಗುರು ಶ್ರೀ ಪರಶಿವ ಮೂರ್ತಿಯು ವ್ಯೋಮ ಪೀಠದಲ್ಲಿ ಪೂಜೆಗಳನ್ನು ಸ್ವೀಕರಿಸುತ್ತ ಪರಮ ಧ್ಯಾನದಲ್ಲಿ. ಬಿಲ್ವಪತ್ರೆಗಳು ಭಸ್ಮಭೂಷಿತನ ಭುಜ ಶಿರಗಳ ಮೇಲೆ ಸುರಿಯುತ ಸಾರಿವೆ ಹುಟ್ಟು ಸಾವುಗಳ ತೆರಪಿಲ್ಲದ ಲೀಲೆ. ಪತ್ರೆಗಳನ್ನು ಮೆಲ್ಲಗೆ ಆಯ್ದು ಬುಟ್ಟಿಗಳಲ್ಲಿ ತಂದು ಶಿವಗಣಗಳು ಎತ್ತಿ ಸಾಗಿಸುವ ರತ್ತ ನಮೋ ಎಂದು. ನಮಃಶಿವಾಯ ಶಿವಾಯ ನಮ ಓಂ ಕೈಲಾಸದ ತುಂಬ, ವ್ಯಾಘ್ರಾಸನದಲ್ಲಿ ಅರ್ಧ ನಿಮೀಲಿತ ಧ್ಯಾನಿ ಮುನಿವೃಂದ. ಅದೊಂದು ದಿವಸ ಅದೊಂದು ಹೊತ್ತು ಎಂದಿನಂತೆ ಇತ್ತು. ಆದರೂ ಏಕೋ ಶಿವಗಣ ಕಂದು ತುಂಬ ಕಷ್ಟ ಬಿತ್ತು. ಶಿವಪ್ರಸಾದದ ಪತ್ರೆ ತುಂಬಿದವು ಬುಟ್ಟಿ ಬುಟ್ಟಿ ಸಾಲು. ಎಷ್ಟು ಹೊತ್ತರು ಮತ್ತೆ ಪತ್ರೆಗಳು ಸುರಿದೆ ಸುರಿಯುತ್ತಾವು. ಏನಿದು ಸುರಿವೋ, ಎಲ್ಲಿಗೆ ಮುಗಿವೋ, ಯಾವನೋ ಈ ಭಕ್ತ, ಏನು ಭಕ್ತಿಯೋ ಶಿವ ಶಿವ ತಂದೆ ಎಂದರು ದಣಿಯುತ್ತ. ಪರಮಗುರು ಶ್ರೀ ಪರಶಿವ ಮೂರ್ತಿಯು ಧ್ಯಾನ ಸಮಾಧಿಯಲ್ಲಿ ಗಣಗಳ ಗುಣುಗುಣು ಆಲಿಸುತ್ತಿರುವನು ಪರಮ ವಿನೋದದಲ್ಲಿ. ಪರಮಭಕ್ತ ಶ್ರೀ ಭೀಮರಾಯರು ಕಾಡಲಿ ಅಲೆಯುತ್ತ, ರಕ್ಕಸನನ್ನು ಕೊಂದು ರಕ್ಕಸಿಗೆ ಅಭಯವ ಈಯುತ್ತ, ತಣಿಯದ ಹಸಿವನು ಕಂದ ಮೂಲಗಳ ಸುರಿದು ಶಮಿಸುತ್ತ, ಬಂಡೆಗೆ ತೋಳಿನ ದಿಂಬನು ನೀಡಿ ಅರೆಕ್ಷಣ ನಿದ್ರಿಸುತ್ತ. ದಿಗ್ಗನೆದ್ದರು, ಅರೆರೆ ಇಂದಿನ ಪೂಜೆಯ ಮರೆತಿದ್ದೆ. ಶಿವ ಶಿವ ತಂದೆ ಲಾಲಿಸು ತಂದೆ ಇದೋ ಅಡ್ಡಬಿದ್ದೆ. ನಮಃಶಿವಾಯ ಶಿವಾಯ ನಮ ಓಂ ಹರ ಶಿವ ಓಂಕಾರ, ಶಿವಾಯ ನಮ ಓಂ ಶಿವ ಹರ ಹರ ಶಿವ ಶಿವ ಶಿವ ಜೈಕಾರ. ಕೂತಭಂಗಿಯಲೆ ಭೀಮರಾಯರದು ಶಿವ ಮಾನಸ ಪೂಜೆ, ಭಕ್ತಿಯೇ ದೀಪವು ಬೆವರಿನ

ಅಭಿಷೇಕ ಲಿಂಗ ವಿಶ್ವರೂಪ. ಜಗತ್ತಿನೆಲ್ಲ ಬಿಲ್ವ ಪತ್ರೆಗಳ ನಿನಗೆ ಅರ್ಪಿಸುವೆನು. ನನ್ನ ಕ್ಷಮಿಸು, ಈ ಪೂಜೆಯ ನೊಪ್ಪಿಕೋ ಎಂದು ಪ್ರಾರ್ಥಿಸುವೆನು. ಮಹಾಬಾಹುಗಳ ಶಿರದ ಮೇಲೆತ್ತಿ ಓಂ ನಮ ಶಿವಾಯ. ನಿದ್ರಾವಶವದೋ ಅರೆಕ್ಷಣದಲ್ಲೇ ಭೀಮ ಭದ್ರಕಾಯ. ಬಿಲ್ವಪತ್ರೆಗಳ ಹೊತ್ತು ಸಾಗಿಸಿ ದಣಿದಿದೆ ಶಿವಗಣವು. ಬಿಲ್ವಪತ್ರೆಗಳು ಸುರಿಯುತ್ತಲೇ ಇವೆ, ನಿಲ್ಲದು ಅರೆಕ್ಷಣವು. ಚಕಿತ ಮುನಿವೃಂದ ಘೋಷಿಸುತ್ತಿದೆ ಓಂ ನಮ ಶಿವಾಯ. ತೃಪ್ತ ನಟರಾಜ ನರ್ತಿಸುತ್ತಿರುವನು ಓಂ ನಮ ಶಿವಾಯ. ಬುಟ್ಟಿಯ ನೆಸೆದು ಶಿವಗಣ ಕುಣಿದಿದೆ ಓಂ ನಮ ಶಿವಾಯ. ಬಿಲ್ವಪತ್ರೆಗಳು ಸುರಿಯುತ್ತ ಉಲಿದಿವೆ ಓಂ ನಮ ಶಿವಾಯ. ಶಿವನೇ ನುಡಿದನು, ಶಾಂತರಾಗಿ ಉಶ್ ಭಕ್ತ ಮಲಗಿದಾನೆ. ದಣಿದ ಹುಲಿಯದು ಬಂಡೆಯ ಮೇಲೆ ಗರ್ಜಿಸುತ್ತಿದೆ ಮಲಗಿ. ಲೋಕದ ಎಲ್ಲ ಪತ್ರೆಗಳನ್ನು ನನ್ನ ಮುಡಿಗೆ ಮುಡಿಪು ಮಾಡಿ ಮಲಗಿರುವ ಭಕ್ತ ಶ್ರೇಷ್ಠನು ಅವನಿಗೆಲ್ಲಿ ಬಿಡುವು. ತಾಮಸ ರೂಪಿ ನನ್ನ ಕಡು ಭಕ್ತ ಜಗದ ಕತ್ತಲನ್ನು ಶಕ್ತಿ ಜೊತೆಗೂಡಿ ಸಂವಹ

ಉಷ್ ಭಕ್ತ ಮಲಗಿದಾನೆ. ದಣಿದ ಹುಲಿಯದು ಬಂಡೆಯ ಮೇಲೆ ಗರ್ಜಿಸುತ್ತಿದೆ ಮಲಗಿ. ಲೋಕದ ಎಲ್ಲ ಪತ್ರೆಗಳನ್ನು ನನ್ನ ಮುಡಿಗೆ ಮುಡಿಪು ಮಾಡಿ ಮಲಗಿರುವ ಭಕ್ತ ಶ್ರೇಷ್ಠನು ಅವನಿಗೆಲ್ಲಿ ಬಿಡುವು. ತಾಮಸ ರೂಪಿ ನನ್ನ ಕಡು ಭಕ್ತ ಜಗದ ಕತ್ತಲನ್ನು ಶಕ್ತಿ ಜೊತೆಗೂಡಿ ಸಂಹರಿಸುತ್ತ ಮೆರೆಯದೆ ಭಕ್ತಿಯನು ಹೃದಯ ಗುಹೆಯಲ್ಲಿ ಸಲ್ಲಿಸುತ್ತಿರುವನು ನನಗೆ ಮೂಕ ಪೂಜೆ. ಸರ್ವಪತ್ರೆ ಸಮರ್ಪಣೆ ಈತನ ಹೃದಯದ ವಿಸ್ತಾರ. ಮಾನಸ ಪೂಜೆಯ ಗೈದು ಭಕ್ತನು ಶ್ರೀ ಶಿವನೊಲವನ್ನು ಪಡೆದು ಹೆಚ್ಚಿಸಿದ ರಕ್ಕಸ ನಿಗ್ರಹ ಪಕ್ಷದ ಬಲವನ್ನು. ಭಕ್ತರ ಶಕ್ತರನಾಗಿಸಿ ನಲಿಯುವ ಶಿವನೇ ನಮಸ್ಕಾರ. ಜಗವ ಪೊರೆಯಲಿ ನಿನ್ನ ನಾಟಕ ನಟರ ಚಮತ್ಕಾರ. ಮುಂದಿನ ಕವಿತೆ ಭೋಗದಲ್ಲಿ ಇಲ್ಲ ಸುಖ. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ದೇಹ ತೆಳು ತಗಡು ಮ್ಯಾಲೆ ಬೆಳ್ಳಿ ಮೆರಗು ಅಬ್ಬರಿಸುವ ಗಾಳಿ ಮಳೆಗೆ ತಗಡು ಹಾರಬಹುದು ನೀರೂ ಸೋರಬಹುದು. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ ಕೇಳೆ ನನ್ನ ಸಖಿ. ದೇಹ ಹೊಳೆವ ಮಿಂಚು ಹರಯ ಕತ್ತಿಯಂಚು ಅರಿವೆ ಪರಿವೆ ತೊರೆದು ಸೊಕ್ಕದ ಮೈ ಮರೆದು ದುಡುಕುವ ಧುಮ್ಮಿಕ್ಕುವ ವೈ ಭೋಗ ಮದೋನ್ಮತ್ತ ಸುಖಿ ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ಯೌವನದಿ ಸೊಕ್ಕು ಉಕ್ಕಬಹುದು ಎಷ್ಟು ಕಾಲ ಮುಪ್ಪು ಬರೆಯಬಹುದು ಮುಖದ ಮೇಲೆ ಸುಕ್ಕು ಸಾಲ ಕಾಯುತ್ತಿದೆ ಕೆಣಕಲೆಂದೆ ಸಾವಿನ ಬೇತಾಳ. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ ಕೇಳೆ ನನ್ನ ಸಖಿ. ಸಾವು ಇರಲಿ ಅತ್ತ ಇಲ್ಲೇ ಇರಲಿ ಚಿತ್ತ ಸಾವಿನ ಬೇತಾಳ ಅಲೆವು ತಿರಲಿ ಸುತ್ತಮುತ್ತ ಹೊತ್ತುರಿಯುವ ಹರೆಯ ಕೀಗ ಸಾವಿನ ಭಯವೆತ್ತ. ಭೋಗ ಮದೋನ್ಮತ್ತ ಸುಖಿ ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ನೋವಿಗೀಡು ದೇಹ ರೋಗಕ್ಕೀಡು ದೇಹ ಮುಪ್ಪಿಗೀಡು ದೇಹ ಯೋಗದಲ್ಲಿ ಸಂಯಮಿಸೋ ಕೆರಳುವ ವ್ಯಾಮೋಹ. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ ಕೇಳೆ ನನ್ನ ಸಖಿ. ನೆನೆಯಬೇಡ ಮುಪ್ಪು ನೇರಗೊಳಿಸು ಸುಕ್ಕು ಮುಪ್ಪಿಲ್ಲದ ಸಾವಿಲ್ಲದ ಯೋಗವ ತಂದಿಕ್ಕು ಚಿರ ಯೌವನ ನಿಜವಕ್ಕೂ. ಭೋಗ ಮದೋನ್ಮತ್ತ ಸುಖಿ ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ಮುಂದಿನ ಕವಿತೆ ಭಕ್ತ ಮತ್ತು ದೇವರು. ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಹಾರುವಾಗ ಬಯಲಿನಲ್ಲಿ ತೇಲಿ ಬಂತು ನಾಮ. ಉಸಿರಿನೊಡನೆ ನುಸುಳಿ ಒಳಗೆ ಬಂತು ರಾಮ ನಾಮ. ಹಾರುವವನ ಕೊರಳಿನಲ್ಲಿ ರಾಮ ರಾಮ ರಾಮ. ಮುಂದೆ ಮರವ ಹಿಡಿದು ರಾಮ ರಾಮ ರಾಮ. ಮೇಲೆ ನೀಲಿ ಬಾನು ನೋಡಿ ರಾಮ ರಾಮ ರಾಮ. ಕೆಳಗೆ ಹರಿಯುವ ನದಿಯ ಕಂಡು ರಾಮ ರಾಮ ರಾಮ. ಕೈಯಾಡಿಸಿ ತೇಲುತ್ತ ರಾಮ ರಾಮ ರಾಮ. ಕತ್ತಲಲ್ಲಿ ಬೆಳಕಿನಂತೆ ಹೊಳೆಯುವುದು ರಾಮ. ಬೆಳಕಿನಲ್ಲಿ ಬೆಳಕೆಂದೇ ತಿಳಿಯುವುದು ರಾಮ. ಏನು ರಾಮ ಎಂಥ ರಾಮ ಯಾವ ರೂಪ ಬಣ್ಣ. ರೂಪವಿರದ ನಾಮ ಹೊತ್ತು ಅಲೆದನು ಹನುಮಣ್ಣ. ಅಂದು ಬೆಳಗು ಮರವನೇರಿ ಕುಳಿತಿದ್ದನು ಭಕ್ತ. ಬೆಳಗಿನ ಉಪಹಾರ ಬಾಳೆ ಕಾಯಿಯ ಮೆಲ್ಲುತ್ತ. ನಾರು ಮಡಿಯ ನುಟ್ಟು ತರುಣರೀರ್ವರದೋ ಅಲ್ಲಿ. ಬಂದಿರುವರು ಎಲ್ಲಿಂದ ಎಲ್ಲಿಗೆ ಹೊರಟವರು. ಮೊದಲೇ ಕಪಿ ಆತುರ ತಿಳಿಯುವಾಸೆ ತವಕ. ಕಾಯಲಾರ ಯುವಕರೇ ಇಲ್ಲಿಗೆ ಬರುವನಕ. ಜಿಗಿದ ಕೆಳಗೆ ಫಕ್ಕನೆ ಓಹೋ ಕುವರರಿರ. ಯಾರು ನೀವು ಏನು ಕೆಲಸ ಎಲ್ಲ ತಿಳಿಸುವಿರ. ತಮ್ಮ ಇವನ ಮಾತಿನಲ್ಲಿ ಎಂಥದೋ ಇಂಪಿದೆ. ನೊಂದವರಿಗೆ ಬೆಂದವರಿಗೆ ಸುಖವಾಗುವ ತಂಪಿದೆ. ಕಪಿವರಿಯ ಇವ ಲಕ್ಷ್ಮಣ ನಾನೇ ಶ್ರೀರಾಮ. ಕಳೆದ ವಸ್ತು ಮರಳಿ ಪಡೆಯಲೆಂದು ನಮ್ಮ ಪಯಣ. ರಾಮ ರಾಮ ರಾಮ ರಾಮ ಇಂದು ನೀನು ಬಂದೆ. ಅಲ್ಲ ರಾಮ ನಾನೇ ನಿನ್ನನ್ನು ಕಂಡುಕೊಂಡೆ. ಬಣ್ಣವಿರದ ರೂಪವಿರದ ನಾಮವಿದ್ದೆ ರಾಮ. ಬಣ್ಣವಿರುವ ರೂಪವಿರುವ ದೇಹವಾದಿ ರಾಮ. ರಾಮ ನಿನ್ನ ನಾಮ ಎಳೆದ ಹಾಗೆ ಅಲೆಯುತ್ತಿದ್ದೆ. ಕಾಡಿನಲ್ಲಿ ಬಾನಿನಲ್ಲಿ ಏನೋ ಹುಡುಕುತ್ತಿದ್ದೆ. ಇಂದು ನೀನು ಸಿಕ್ಕಿಬಿಟ್ಟೆ ನನ್ನ ಪ್ರಾಣದೇವರೇ. ನೀವೂ ಕಳೆದುಕೊಳ್ಳುವಂಥ ವಸ್ತುವೊಂದು ಇರುವುದೇ. ಬಾರಾಮ ಬಾಲಕ್ಷ್ಮಣ ಮೇಲಕ್ಕೆ ಹೋಗೋಣ. ಋಷ್ಯಮೂಕ ಪರ್ವತವದು ನಮ್ಮೊಲವಿನ ತಾಣ. ಹಣ್ಣು ತಿಂದು ನೀರು ಕುಡಿದು ವಿಶ್ರಮಿಸಿರಿ ದೇವ. ಕಳೆದ ವಸ್ತು ಹುಡುಕಿಕೊಡುವ ನಮ್ಮದಿರಲಿ.

0: ಆಹಾರ. ಮಾರುತಿ, ಹಣ್ಣು, ತಿಂಡಿ, ನೀರು ನಮಗೆ ಇಷ್ಟ. ಆದರೇನು ಈ ಎತ್ತರ ಉತ್ತರಿಸಲು ಕಷ್ಟ. ಕ್ಷಮಿಸು ಗೆಳೆಯ, ನಾವಂತೂ ಅಲ್ಲಿಗೆ ಬರಲಾಗದು. ಮುಂದೆ ನಮ್ಮ ಪಯಣವೆಂತು ಅದೂ ನಮಗೆ ತೋಚದು. ಹೇ ರಾಮ, ಹೇ ದೇವ, ನಿಮಗೀ ಭಯ ತರವೇ. ಹೆಗಲ ಮೇಲೆ ಹಗುರವಾಗಿ ನಿಮ್ಮಿಬ್ಬರ ಒಯ್ಯುವೆ. ಭಕ್ತ ನಾನು, ದೇವ ನೀವು, ಹಸಿವು ತ್ರಶೆ ನಿಮಗಿದೆ. ಅದನ್ನು ತಣಿಸುವಂಥ ಭಕ್ತಿ ಶಕ್ತಿ ಮನಸ್ಸು ನಮಗಿದೆ. ಭಕ್ತನ ಹೆಗಲೇರಿ ಕುಳಿತ ಧನುರ್ಧಾರಿ ದೇವರು, ಪಕ್ಕದ ಹೆಗಲಲ್ಲಿ ಕುಳಿತ ತಮ್ಮನ ಬಳಿ ನಕ್ಕರು. ದೈವದ ಸಂಕಷ್ಟದಲ್ಲಿ ಭಕ್ತನೊದಗಬೇಕು. ಹೆಗಲ ಮೇಲೆ ಹೊತ್ತು ಅವನು ನಮ್ಮ ಕಾಯಬೇಕು. ಋಷ್ಯಮುಖ ದತ್ತ ಹನುಮ ಹಾರುತ್ತಿದ್ದ ಮೆಲ್ಲಗೆ, ಸುಳಿವ ಗಾಳಿ ಬೀಸುತ್ತಿತ್ತು ಮೂವರಿಗೂ ತಣ್ಣಗೆ. ಭಕ್ತ ಗುರುವ ಮೃದು ಪಾದವು ನೋಯದಂತೆ ಕಾದನು. ಗುರು ಕಾದರೆ ಯಾವೆತ್ತರ ಕಾತ ಹಾರಲಾರನು. ಕೊನೆಯ ಕವಿತೆ ಸೃಷ್ಟಿಯಲ್ಲಿ ಸೃಷ್ಟಿಕರ್ತ. ಮಗನ ಕೈ ಹಿಡಿದು ಸಾಗಿದ್ದ ಸದಾಶಿವ. ಇದೇ ಸಹ್ಯಾದ್ರಿ ಎಂದ. ಹಸಿವೆ ಎಂದ ಮಗನಿಗೆ ಕಬ್ಬಿನಾಲೆಯಲ್ಲಿ ಹಾಲು ಕುಡಿಸಿದ. ಎರಡು ಕಬ್ಬು ಎತ್ತಿಕೊಂಡರು, ಮುಳ್ಳು ಹಣ್ಣು ತಿಂದರು, ಕುಸುಮಾಲಯ ಸವಿದರು, ಈಶ್ವರ ಕೆರೆಯ ಸಂಪಿಗೆ ಮರದಡಿ ಕೆಲ ಕಾಲ ಕುಳಿತರು. ತಂಪಾಗಿದೆ ಎಂದರು. ಇಳಿಯುತ್ತಿದ್ದ ಸೂರ್ಯನ ನೋಡಿ ನಸು ನಕ್ಕರು. ಪಕ್ಕದ ಹೆದ್ದಾರಿಯಲ್ಲಿ ಸಾಗುತ್ತಿದ್ದವು ಭಾರಿ ವಾಹನಗಳು, ಸ್ಕೂಟರು, ಸೈಕಲ್ಲು. ಬಳಿಕ ಚಕ್ರದ ಬೆನ್ನು ಹತ್ತಿದ ಒಬ್ಬ ಹುಡುಗ, ಆಮೇಲೆ ಒಬ್ಬ ಹಣ್ಣುಗೂದಲಿನ ನಗೆಮೊಗದ ಮುದುಕ, ಉಪ್ಪು ತರಲು ಅಂಗಡಿಗೆ ಹೊರಟ ಕೊಡಗೂಸು, ಅವಳ ಸವಿಕನಸು. ಇವೆಲ್ಲ ನನ್ನದೇ ಸೃಷ್ಟಿ ಎಂದ ಶಿವ ಮುಗುಡು ನಗುತ್ತ. ಚೆನ್ನಾಗಿದೆ ಎಂದ ಮಗ ಕಬ್ಬು ಜಗಿಯುತ್ತ. ಬಾಯಿ ತುಂಬ ಕವಳ ತುಂಬಿಕೊಂಡ ಹಿರಿಯರೊಬ್ಬರು ಬಂದರು. ಬಾಯಿ ಮೇಲೆತ್ತಿ ಯಾವ ಊರಾಯಿತೋ ಎಂದರು. ಶಿವಸ್ವಾಮಿಗಳು ಇದೇ ಊರು ಎಂದರು.
1: ಇದುವರೆಗೂ ಚಿಂತಾಮಣಿ ಕುಡ್ಲೇಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದು ಈ ವಾರದ ಕನ್ನಡ ಭಾರತಿ. ರಾಜ್ಯವ್ಯಾಪಿಯಾಗಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 11:10 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಆಕಾಶವಾಣಿ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರಾದೇಶಿಕ ಜಾನಪದ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.